0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅಂತ ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

ಪ್ರಿಯ ಕೇಳುಗರೆ ನಮಸ್ಕಾರ. ಅಜಿಕತಿ ಕೆಂಕೆ ರೇಡಿಯೋ ಕುಂದಾಪುರ 89.6 FM ಟ್ಯೂನ್ ಮಾಡ್ಕೊಂಡು ಕೂಕೊಂಡು ಕಾಯ್ತಾ ಇಪ್ಪು ನಿಮ್ಗೆಲ್ಲ ಅಜಿಕತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವೀಗ ಕೇಂತಿಪ್ಪದು ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಜೊತೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ನನ್ನ ಜೊತೆಗೆ ಚಂದ ಚಂದದ ನೀತಿ ಕಥೆ ಹೇಳಕ್ಕೆ ಒಂದಿಷ್ಟು ಮಕ್ಕಳು ಬಂದು ನನ್ನೊಟ್ಟಿಗೆ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಂಗೆ ಕೂಕೊಂಡಿರು. 2025-26 ಸಾಲಿನ ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಪ್ರೀತಿಯ ಮಕ್ಕಳೇ, ತಮ್ಗೆಲ್ಲರಿಗೂ ಕೂಡ ಹೊಸ ಶೈಕ್ಷಣಿಕ ವರ್ಷಕ್ಕೆ ಪ್ರೀತಿಯ ಸ್ವಾಗತ. ಈ ವರ್ಷದ ನಿಮ್ಮೆಲ್ಲರ ಶೈಕ್ಷಣಿಕ ಬದುಕು ಉಜ್ವಲವಾಗಿರಲಿ ಅಂತ ಆಶಿಸ್ತಾ ತಮ್ಗೆಲ್ಲರಿಗೂ ಪ್ರೀತಿಯ ಶುಭಾಶಯಗಳನ್ನು ಕೋರ್ತಾ ಒಂದು ಸಣ್ಣ ಚಿಂತನೆಯೊಂದಿಗೆ ಇವತ್ತಿನ ಅಜ್ಜಿ ಕಥೆ ಕಾರ್ಯಕ್ರಮ ಶುರು ಮಾಡುವ. ಅಕ್ಕ, ಮಣ ಮಾತಿಗಿಂತ ತೊಲೆ ಕೆಲಸ ಲೇಸು ಅಂತ ಒಂದು ಗಾದೆ ಇತ್ತು. ಇದೇ ರೀತಿ ಆಡುವವನು ಮಾಡಲಾರ, ಮಾಡುವವನು ಆಡಲಾರ ಅಂಬ ಗಾದೆಯೂ ಇತ್ತು. ಹಂಗಾಯೇ ಕೆಲವರು ತಾನು ದೊಡ್ಡ ಸಾಧಕನ ಹಾಗೆ ಈ ಸಮಾಜದಂಗೆ ಗುರುತಿಸ್ಕಂತರು. ಆದ್ರೆ ಬರೀ ಮಾತಂಗೆ ಅರಮನೆ ಕಟ್ತರು ಬಿಟ್ರೆ ಬೇರೇನೂ ಕೆಲಸ ಆಯಿಪ್ಪುದಿಲ್ಲ. ಇಡೀ ಸಮಾಜಕ್ಕೆ ಇಂತಹವರಿಂದ ಯಾವುದೇ ಲಾಭ ಇಪ್ಪುದಿಲ್ಲ. ಆದ್ದರಿಂದ ಮಣಗಟ್ಟಲೆ ಮಾತಾಡುವುದಕ್ಕಿಂತ ತೊಲೆಯಷ್ಟಾದ್ರೂ ಕೆಲಸ ಮಾಡುವುದೇ ಸೂಕ್ತ ಅಲ್ದ? ಅದಕ್ಕೆ ನಮ್ಮ ಹಿರಿಯರು ಹೇಳುದು, ಮಾತೆ ಮುತ್ತು, ಮಾತೆ ಮೃತ್ಯು, ಮಾತು ಬೆಳ್ಳಿ, ಮೌನ ಬಂಗಾರ. ಈ ರೀತಿ ಪ್ರತಿ ವಾರ ಚಂಚಣ್ ಮಕ್ಕಳನ್ನ ರೇಡಿಯೋ ಎದುರು ಕೂರಿಸ್ಕೊಂಡು ಏನಾದರೂ ಸಚ್ಚಿಂತನೆ ಮಾಡ್ತಾ ನಮ್ಮ ಸಮಾಜವನ್ನ ಉನ್ನತ ಮಟ್ಟಕ್ಕೇರಿಸುವುದೇ ನಮ್ಮ ಅಜ್ಜಿ ಕಥೆ ಕಾರ್ಯಕ್ರಮ. ಇವತ್ತು ಐತ್ವಾರ,

ಹೆಂಗೂ ಮಕ್ಕಳಿಗೆ ಶಾಲೆಗೆ ರಜೆ ಇರುತ್ತಲ್ಲ, ಅವರಿಗೆ ನಮ್ಮ ರೇಡಿಯೋ ಕುಂದಾಪುರದಂಗೆ ಪ್ರಸಾರ ಆಪೋ ಅಜ್ಜಿ ಕತೆನ ಕೇಳಿಸಿ, ಜೊತೆಗೆ ನೀವು ಅವರೊಟ್ಟಿಗೆ ಕೂಕೊಂಡು ಕೇಳಿ. ಅಜ್ಜಿ ಕತೆ ಕೇಂತಾ ಕೇಂತಾ ಅವರಿಗೆ ನಾನು ಒಂದು ಕತೆ ಹೇಳ್ಕೊಂಬ ಆಸೆ ಮೂಡಿಯೇ ಮೂಡತ್ತ. ಅಂದಂಗೆ ರೇಡಿಯೋ ಕುಂದಾಪುರದಂಗೆ ಪ್ರತಿ ವಾರ ಪ್ರಸಾರ ಆಪು ಈ ಅಜ್ಜಿ ಕತೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಅಜ್ಜ ಅಜ್ಜಿಯಂದಿರ ಬಾಯಿಂದ ಕತೆ ಕೆಂಬ ಭಾಗ್ಯ ಸಿಕ್ಕದೇ ಇಪ್ಪು ಈಗಿನ ಮಕ್ಕಳಿಗೆ ಕತೆ ಹೇಳುವ ಅಜ್ಜ ಅಜ್ಜಿ ಎಲ್ಲಿದ್ರ ಅಂಥೇಳಿ ಹುಡುಕ್ತಾ ಇಕಂಕೂ ಆತಿಲ್ಲ. ಅದಕ್ಕೆ ಈಗಿನ ಮಕ್ಕಳ ಬಾಯಂಗೆ ಅಜ್ಜಿ ಕತೆ ಹೇಳಿಸೋಕೆ ಶುರು ಮಾಡಿದ್ದೆ. ಈ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಈಗ ಕತೆ ಹೇಳೋಕೆ ಭಾಗವಹಿಸುವ ಮಕ್ಕಳೇ ಮುಂದೆ ಕತೆ ಹೇಳು ಅಜ್ಜ ಅಜ್ಜಿ ಹತ್ರ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮಕ್ಕೋಸ್ಕರ ತಮ್ಮ ತಮ್ಮ ಮಕ್ಕಳಿಗೆ ಕತೆ ಹೇಳಿಕೊಡುವ ಅಪ್ಪ ಅಬ್ಬಿ ಅಜ್ಜ ಅಜ್ಜಿ ಮಾಸ್ಟರ್ ಟೀಚರ್ ಬಗೆಯರು ಈ ಜನರೇಷನ್ಗೆ ಸಿಕ್ಕಿಬಿಡ್ತರು. ಹಿಂಗಾಯ್ತಂದ್ರೆ ಚಂಡ್ ಚಂಡ್ ಮಕ್ಕಳಿಗೆ ಕತೆ ಹೇಳಿಕೊಡುವರು ಯಾರು ಇಲ್ಲ ಅಂಬ ಕೊರ್ಗೂ ದೂರ ಆತಲ್ದ. ಅದಕ್ಕೆ ನಮ್ಮೆಲ್ಲರ ನೆಚ್ಚಿನ ಸಮುದಾಯ ಬಾನುಲಿ 89.6 FM ರೇಡಿಯೋ ಕುಂದಾಪುರದಂಗೆ ನಾವು ಶುರು ಮಾಡಿದ್ದು ಈ ಅಜ್ಜಿ ಕತೆ ಕಾರ್ಯಕ್ರಮ. ಇದು ಮಕ್ಕಳ ಬಾಯಿಂದಲೇ ಕತೆ ಹೇಳಿಸಿ ಕತೆಗೆ ಅಂತ ಖುಷಿ ಪಡುವ ಕಾರ್ಯಕ್ರಮ ಇವತ್ ನೀವು ಕೇಂತ ಇಪ್ಪದು ಅಜ್ಜಿ ಕತೆ ಕಾರ್ಯಕ್ರಮದ 57ನೇ ಸಂಚಿಕೆ. ಕಳೆದ 56 ವಾರಗಳಿಂದ ನೀವು ನಮ್ಮ ಮಕ್ಕಳ ಬಾಯಿಂದ ಒಳ್ಳೊಳ್ಳೆ ಕತೆ ಕೇಂದ್ರ ಖುಷಿ ಪಟ್ಟಿರಿ. ಈ ವಾರ ನಮ್ಮ ಉಡುಪಿ ಜಿಲ್ಲೆಯ ಬೇರೆ ಬೇರೆ ಶಾಲೆಯಿಂದ ಇನ್ನೂ ಕೆಲವು ಮಕ್ಕಳ ಕತೆ ಹೇಳೋಕೆ ರೆಡಿಯಾಗಿ ಬಂದು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಂಗೆ ಬಹಳ ಖುಷಿಯಿಂದ ಕೂಕೊಂಡಿರು. ಇನ್ನು ತಡ ಮಾಡದೆ ಈಗಲೇ ಶುರು ಮಾಡುವ ಅಜ್ಜಿ ಕತೆ.

0: ನೀವು ಕೇಂತಿದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗಾಸ್ ಜಪ್ತಿ. ಎಷ್ಟೋ ಸಲ ನಾವು ನಮ್ ಜೀವನದಂಗೆ ಇನ್ನೊಬ್ಬರ ಜೀವನದ ಸಾಧನೆಯನ್ನ ಕಂಡು ಸ್ಫೂರ್ತಿ ಪಡೋದಿರುತ್ತೆ. ಜೀವನದಂಗೆ ಯಾರು ತುಂಬಾ ಬಡತನದಿಂದ ಮೇಲ್ ಬತ್ತರೋ ಅವರೇ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆದ್ರು. ಜೀವನದಂಗೆ ಏನಾದರೂ ಸಾಧನೆ ಮಾಡ್ಕೊಂಬರಿಗೆ ಮಾತ್ರ ಇದು ಸಾಧ್ಯ. ಪಿತ್ರಾರ್ಜಿತವಾಗಿ ಬಂದ ಆಸ್ತಿನ ಎಲ್ಲ ಅನುಭವಿಸ್ತಾ ಶ್ರೀಮಂತಿಕೆಯ ಜೀವನ ನಡೆಸುವುದಕ್ಕಿಂತಲೂ ಜೀರೋದಿಂದ ಹೀರೋ ಆಗಿ ಶ್ರೀಮಂತಿಕೆಯ ಜೀವನ ನಡೆಸುವುದೇ ನಿಜವಾದ ಸಾಧನೆ. ಈ ತರ ಸಾಧನೆ ಮಾಡ್ಕಾದ್ರೆ ಕನ್ಸಿರ್ಕ್ ಯಾರ ಹತ್ರ ಕನ್ಸಿರುತ್ತೋ ಅವ್ರು ಮಾತ್ರ ಆ ಕನ್ಸನ್ನ ನನ್ಸ್ ಮಾಡೋಕ್ಕೋಸ್ಕರ ಊಟ ನಿದ್ದೆಯ ಪರಿವೇ ಇಲ್ಲದೆ ಇರುವೆ ಹಂಗೆ ದುಡಿತ್ರು. ಕನ್ಸೇ ಇಲ್ಲದೆ ಇದ್ದವ್ರು ಚಾಪಿ ಹಾಸ್ಕೊಂಡ್ ಮನ್ಕಂತ್ರು. ಅದಕ್ಕೆ ನಮ್ಮ ಹಿರಿಯರು ಹೇಳುದು, ಮುಂದೆ ಗುರಿ ಇರ್ಕ ಹಿಂದೆ ಗುರು ಇರ್ಕ ಅಂತೇಳಿ. ನಾನು ಇಷ್ಟೆಲ್ಲ ವಿಷಯ ಹೇಳದೆ ಅಂತಕ್ಕಂದ್ರೆ ಇಲ್ಲೊಂದು ಸ್ಫೂರ್ತಿ ಎಂಬ ನೀತಿ ಕಥೆ ಅಂತ ಕೇಳಿ. ಈ ನೀತಿ ಕಥೆನ ಹೇಳುಕೆ ಈಗ ನಮ್ ಜೊತೆಗೆ ರೆಡಿ ಇಪ್ಪದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಕ್ಕರ್ಣೆಯ 5ನೇ ತರಗತಿಯ ಕೀರ್ತಿಕಾ. ಹಂಗಾರೆ ಸ್ಫೂರ್ತಿ ಅಂಬು ಈ ಕತಿ ಎಂತ, ಅದ್ ಹೆಂಗಿತ್ತು ಅಂಬುದನ್ನ ಕೇಂಬ ಬನ್ನಿ.
1: ಚಿತ್ರವತಿ ಎಂಬ ಕಾಡಿನಲ್ಲಿ ಓರ್ವ ಋಷಿ ವಾಸವಾಗಿದ್ದರು. ಅಲ್ಲಿಗೆ ಅನ್ಯಮಿತ್ರ, ಪ್ರೇರಕ ವರ್ಮ, ನಿತ್ಯ ಶರ್ಮ ಎಂಬ ಮೂವರು ಯುವಕರು ಬಂದರು. ಋಷಿಯ ಆಶೀರ್ವಾದವನ್ನು ಪಡೆದುಕೊಂಡರು. ಗುರುಗಳೇ, ನಮಗೆ ಜೀವನದಲ್ಲಿ ಉದ್ಯೋಗ ದೊರಕದೆ ಬೇಸರವಾಗಿದೆ, ಏನು ಮಾಡಲಿ, ತಾವೇ ನಮಗೆ ಒಂದು ದಾರಿಯನ್ನು ತೋರಿಸಿಕೊಡಬೇಕೆಂದು ಕೇಳಿದರು. ಆಗ ಋಷಿಗಳು ಅವರಿಗೆ ಮಹಾಭಾರತದ ಕಥೆಯನ್ನು ಹೇಳಿ ಅವರಲ್ಲಿದ್ದ ದುಃಖವನ್ನು ಕಡಿಮೆ ಮಾಡಿ ಧೈರ್ಯವನ್ನು ತುಂಬಿ ಬದುಕನ್ನು ಹೇಗೆ ಸಾಗಿಸಬೇಕೆಂದು ನೀತಿಯನ್ನು ಕಲಿಸಿದರು. ಹೀಗೆ ಅನ್ಯಮಿತ್ರ, ಪ್ರೇರಕ ವರ್ಮ, ನಿತ್ಯ ಶರ್ಮ ಸ್ಫೂರ್ತಿಯನ್ನು ಪಡೆದರು. ಅನ್ಯಮಿತ್ರನು ಬಲಿಷ್ಠನಾಗಿದ್ದರಿಂದ ಭೀಮನ ಧೈರ್ಯ ಬಲದಿಂದ ಸ್ಫೂರ್ತಿಗೊಂಡನು. ಒಂದು ದಿನ ನಗರದಲ್ಲಿ ಮಲ್ಲಯುದ್ಧದ ಸ್ಪರ್ಧೆ ಇತ್ತು. ಆ ಪಂದ್ಯದಲ್ಲಿ ಗೆದ್ದು ಹಣವನ್ನು ಸಂಪಾದಿಸಿಕೊಂಡನು. ತನ್ನ ಬಲದಿಂದ ಬದುಕನ್ನು ಕಟ್ಟಿಕೊಂಡನು. ಪ್ರೇರಕ ವರ್ಮನು ಕರ್ಣನ ಚಾರಿತ್ರ್ಯದಿಂದ ಸ್ಫೂರ್ತಿಗೊಂಡನು. ಒಳ್ಳೆಯ ಗೆಳೆಯರನ್ನು ಸಂಪಾದಿಸಿದನು. ಅವರ ಬೆಂಬಲದಿಂದ ಬದುಕಿನಲ್ಲಿ ಮುಂದೆ ಬಂದು ಶ್ರೀಮಂತನಾದನು. ಹೀಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಂಡನು. ಕೊನೆಯವನಾದ ನಿತ್ಯ ಶರ್ಮನು ಕೃಷ್ಣನಿಂದ ಪ್ರೇರಕನಾಗಿ ಸಮಾಜದ ಸೇವೆಯನ್ನು ಮಾಡಿ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿ ಮುಂದೆ ಸಮಾಜದಲ್ಲಿ ಉತ್ತಮ ನಾಯಕನಾಗಿ ಉತ್ತಮ ಸೌಲಭ್ಯಗಳನ್ನು ಮಾಡಿಕೊಟ್ಟನು. ಸಾಲು ಮರಗಳನ್ನು ನಡೆಸಿ ದೇವಸ್ಥಾನ, ಆಸ್ಪತ್ರೆ, ವಿದ್ಯಾಮಂದಿರಗಳನ್ನು ಕಟ್ಟಿಸಿ ಉತ್ತಮ ಆಡಳಿತಗಾರನಾದನು. ಹೀಗೆ ಮೂವರು ತಮ್ಮ ಗುರುಗಳ ಬಳಿ ಬಂದರು. ಕೈ ಮುಗಿದು ನಿಂತರು. ಗುರುಗಳೇ, ಬದುಕಿನ ವರ್ಮ ಅರಿಯದೆ ನಾವು ಸಾಯುವ ಅಂಚಿಗೆ ಬಂದಿದ್ದೆವು. ತಮ್ಮ ಮಾರ್ಗದರ್ಶನದಿಂದ ನಮ್ಮ ಬದುಕು ಹಸೀನವಾಯಿತು ಎಂದು ಅವರ ಪಾದಸ್ಪರ್ಶವನ್ನು ಮಾಡಿದರು. ಆಗ ಗುರುಗಳಿಗೆ ಬಹಳ ಆನಂದವಾಯಿತು. ಈ ಕಥೆಯ ನೀತಿ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರುವಿನ ಮಾರ್ಗದರ್ಶನ ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ದಿವ್ಯ ದರ್ಶನ.
0: ಕೆಪಿಎಸ್ ಕೊಕ್ಕರ್ಣೆಯ ಕೀರ್ತಿಕ ಹೇಳಿದ ಸ್ಫೂರ್ತಿ ಎಂಬ ಕಥೆನ ಕೇಳ್ರಲ್ಲ, ಮುಂದೆ ಗುರಿ ಇರ್ಕ ಹಿಂದೆ ಗುರು ಇರ್ಕ ಇವೆರಡೂ ನಮ್ಮ ಹತ್ರ ಇದ್ದ ನಮ್ಮಲ್ಲಿ ಬುದ್ಧಿವಂತಿಕೆ, ಮನೋಬಲ, ಆತ್ಮಬಲ, ಪರಿಶ್ರಮ ಇದ್ರೆ ಏನನ್ ಬೇಕಾದರೂ ಸಾಧಿಸಬಹುದಲ್ದ. ಈ ಕತೆ ನಿಜವಾಗಿಯೂ ಸ್ಫೂರ್ತಿ ಕೊಟ್ಟೆ ಕೊಡುತ್ತಲ್ದ. ಒಂದು ಒಳ್ಳೆ ನೀತಿ ಕತೆ ಹೇಳಿದ ಕೆಪಿಎಸ್ ಕೊಕ್ಕರ್ಣೆಯ ಕೀರ್ತಿಕಾಳಿಗೆ ಧನ್ಯವಾದಗಳು. ಈಗ ನೀವು ಕೇಂತಿಬ್ದು 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ರೇಡಿಯೋ ಕುಂದಾಪುರ. ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ನಾನಿದ್ದೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಪ್ರತಿಯೊಬ್ಬ ಅಪ್ಪ ಅಬ್ಬಿಗೂ ತನ್ನ ಮಕ್ಕಳು ಶಾಲೆಗೆ ಹೋಯ್ಕ, ಓದಿ ಬರ್ದ ಜಾಬ್ ತಕ್ಕಂಡ ದೊಡ್ಡ ವ್ಯಕ್ತಿ ಆಯ್ಕ, ಊರಿಗೆ ಒಳ್ಳೆ ಹೆಸರು ತರ್ಕ, ಹಿಂಗೆ ಬೇರೆ ಬೇರೆ ಆಸೆ ಇದ್ದೇ ಇರತ್ತೆ. ಆದ್ರೆ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಂಡೆ ಉಡಾಪೆ ತೋರ್ರೆ, ಓದ್ದೆ ಬರೀದೆ ಬರೀ ಪಣಕ್ ಮಾಡ್ಕೊಂಡೆ ಊರ್ ತುಂಬಾ ಬಳಿತಾ ಇದ್ರೆ ಅವರಿಗೂ ಬೇಜಾರಾಯೇ ಹತ್ತಲ್ದ. ಎಂತಕ್ಕಂದ್ರೆ ನನ್ನ ಮಗು ಜೀವನದಂಗೆ ಸಕ್ಸಸ್ ಕಾಣಕ ಅಂಬುದೇ ಪ್ರತಿ ಅಪ್ಪ ಅಬ್ಬಿ ಆಸೆ ಆಗಿರುತ್ತೆ. ನಮ್ಮ ಹಿರಿಯರು ನಮ್ಗೆ ಬೈಬಹುದು, ಹೊಡಿಬಹುದು, ಆದ್ರೆ ಈ ಬೈಗುಳ ಮತ್ತೆ ಬಡ್ಗಿಯ ಹಿಂದೆ ಯಾವುದೇ ರೀತಿಯ ದ್ವೇಷ ಇಪ್ಪುದಿಲ್ಲ. ಅವರು ನಮ್ ಒಳ್ಳೇದಕ್ಕೆ ಹೇಳೋದು ಅಂತ ಅರ್ಥ ಮಾಡ್ಕೊಂಡು ಅವ್ರು ಹೇಳೋದನ್ನ ನಾವು ಪಾಲಿಸಿದ್ರೆ ಖಂಡಿತ ನಾವು ಜೀವನದಂಗೆ ಯಶಸ್ವಿ ಆಯಾತ್. ಅದಕ್ಕೆ ನಾವು ನಮ್ಮ ಹಿರಿಯರು ಹೇಳದ ಮಾತನ್ನ ಕೇಳ್ಕು ಅಂತ ಹೇಳೋದು. ನಾನು ಇಷ್ಟೆಲ್ಲ ಹೇಳೋದನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡಿಸೋಕೆ ಇಲ್ಲೊಂದು ಶ್ರಮಕ್ಕೆ ತಕ್ಕ ಫಲ ಅಂತ ಒಂದು ಚಂದದ ನೀತಿ ಕಥೆ ಇತ್ತು ಕೇಳಿ. ಈ ಕಥೆನ ಈಗ ನಿಮ್ಗೆ ಹೇಳೋಕೆ ರೆಡಿ ಪರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರ ಇಲ್ಲಿನ 8ನೇ ತರಗತಿಯ ವಿಶ್ವಾಸ್. ಎಲ್ಲದಕ್ಕೂ ಉಡಾಫೆ ತೋರ್ತಿದ್ದ ಒಬ್ಬ ಮೇಷ್ಟ್ರ ಮಗ ತನ್ನ ಜೀವನದಂಗೆ ಸಕ್ಸಸ್ ಕಂಡದ ಹೆಂಗೆ ಅಂತ ವಿಶ್ವಾಸ ಹೇಳುವ ಈ ಕಥೆನ ಕೇಂದ್ರ ತಿಳ್ಕೊಂಬ ಬನ್ನಿ.
2: ನಾನು ಹೇಳಲಿರುವ ಕಥೆಯ ಹೆಸರು ಶ್ರಮಕ್ಕೆ ತಕ್ಕ ಫಲ. ಒಂದು ಚಿಕ್ಕ ಗ್ರಾಮ, ಅಲ್ಲೊಂದು ಪ್ರಾಥಮಿಕ ಶಾಲೆ. ಅಲ್ಲಿ ಶಂಕರಪ್ಪ ಎಂಬ ಶಿಕ್ಷಕರಿದ್ದರು. ಮಕ್ಕಳಿಗೆ ಅವರನ್ನು ಕಂಡರೆ ತುಂಬಾ ಪ್ರೀತಿ. ಆಟ ಹಾಗೂ ಪಾಠ ಎರಡರಲ್ಲೂ ತಮ್ಮ ಶಾಲೆಯ ಮಕ್ಕಳು ತುಂಬಾ ಮುಂದಿರಬೇಕೆಂದು ಸದಾ ಶ್ರಮಿಸುತ್ತಿದ್ದರು. ಸಂಜೆಯಾಗುತ್ತಿದ್ದಂತೆಯೇ ಊರ ಮಧ್ಯದಲ್ಲಿರುವ ದೇವಸ್ಥಾನದಲ್ಲಿ ವಯಸ್ಕರಿಗೆ ಪಾಠ ಹೇಳಿಕೊಡುತ್ತಿದ್ದರು. ಊರ ಜನ ಕೂಡ ಶಂಕರಪ್ಪರವರನ್ನು ತುಂಬಾ ಗೌರವದಿಂದ ಕಾಣುತ್ತಿದ್ದರು. ಶಂಕರಪ್ಪ ಮಾಸ್ಟರಿಗೊಂದು ಮಗನಿದ್ದನು. ಅವನ ಹೆಸರು ಮಂಜುನಾಥ. ತನ್ನ ಮಗ ದೊಡ್ಡ ವಿದ್ವಾಂಸನಾಗಬೇಕೆಂದು ಅವರು ಬಯಸಿದ್ದರು. ಆದರೆ ಮಗ ಇದಕ್ಕೆ ತದ್ವಿರುದ್ಧ. ಅವನು ಶುದ್ಧ ಸೋಮೇರಿ. ಅವನಿಗೆ ವಿದ್ಯೆ ಹತ್ತಲಿಲ್ಲ. ಊರಿಗೆಲ್ಲ ಪಾಠ ಹೇಳುವ ಮಾಸ್ಟರರ ಮಗನೇ ದಡ್ಡ ಎಂದು ಜನ ಆಡಿಕೊಳ್ಳುತ್ತಿದ್ದರು. ಇದರಿಂದ ಅವರು ತುಂಬಾ ನೊಂದುಕೊಂಡರು. ಒಂದು ದಿನ ಹತಾಶೆ ಹಾಗೂ ಕೋಪದಿಂದ ಮಗನ ಬಟ್ಟೆ ಬರೆಗಳನ್ನು ಕಟ್ಟಿ ಹೊರಗೆ ಎಸೆದು, ನನ್ನ ಮನೆಯಲ್ಲಿ ನಿನಗೆ ಸ್ಥಳವಿಲ್ಲ, ಎಲ್ಲಾದರೂ ಹೋಗಿ ಬದುಕಿಕೋ ಎಂದು ಮಗನನ್ನು ಹೊರಹಾಕಿದರು. ಮಂಜುನಾಥನು ಮನೆ ಬಿಟ್ಟು ಅಲೆಯುತ್ತಾ ಅವನ ಊರಿನ ದೇವಸ್ಥಾನದ ಬಳಿ ಬಂದನು. ಅಲ್ಲೊಬ್ಬ ಜ್ಯೋತಿಷಿ ಕಣ್ಣಿಗೆ ಬಿದ್ದನು. ಯಾಕೆ ನನ್ನ ಅದೃಷ್ಟ ಪರೀಕ್ಷಿಸಿಕೊಳ್ಳಬಾರದು ಎಂದು ಅವನಿಗೆ ಅನಿಸಿತು. ಜ್ಯೋತಿಷ್ಯರ ಬಳಿ ಬಂದು ನಾನೊಬ್ಬ ದೊಡ್ಡ ವಿದ್ವಾಂಸನಾಗಬೇಕಾದರೆ ಏನು ಮಾಡಬೇಕೆಂದು ಕೇಳಿದನು. ಆಗ ಆತನು ಮಂಜುನಾಥನನ್ನು ಅಪಾದ ಮಸ್ತಕ ನೋಡಿ, 3 ತಿಂಗಳು ಪ್ರತಿದಿನ 1000 ಬಾರಿ ದೇವರ ನಾಮ ಜಪಿಸು, ನಿನ್ನ ಬಯಕೆ ಈಡೇರುತ್ತದೆ ಎಂದು ಹೇಳಿದರು. ಊರಾಚೆ ಇರುವ ಬಂಡೆಯ ಮೇಲೆ ಕುಳಿತು ಮಂಜುನಾಥನು ಪ್ರತಿದಿನ ದೇವರ ಧ್ಯಾನ ಮಾಡಲು ತೊಡಗಿದನು. ಊರಿನ ಹಿರಿಯರೊಬ್ಬರಿಗೆ ಇವನನ್ನು ನೋಡಿ ಕರುಣೆ ಉಂಟಾಯಿತು. ಇವನಿಗೆ ಸರಿಯಾದ ದಾರಿ ತೋರಿಸಬೇಕು, ಸುಮ್ಮನೆ ಈ ಹುಡುಗ ಹಾಳಾಗಿ ಹೋಗುತ್ತಾನೆ, ಹೀಗೆಂದು ಅವರಿಗೆ ಅನ್ನಿಸಿತು. ಒಂದು ದಿನ ಆ ಹಿರಿಯರು ಮಂಜುನಾಥನು ಜಪ ಮಾಡುತ್ತಿದ್ದ ಬಂಡೆಯ ಸಮೀಪ ಕುಳಿತರು. ಪಕ್ಕದಲ್ಲಿದ್ದ ಮರಳನ್ನು ಕೈಯಲ್ಲಿ ಹಿಡಿದು ಹರಿಯುವ ಹೊಳೆಗೆ ಎಸೆಯಲು ಆರಂಭಿಸಿದರು. ಮಂಜುನಾಥನು ಆ ಹಿರಿಯವರನ್ನು ಕುತೂಹಲದಿಂದ ನೋಡಿದನು. ಅವರ ಬಳಿ ಬಂದು, ಸ್ವಾಮಿ, ಏಕೆ ತಾವು ಹರಿಯುವ ಹೊಳೆಗೆ ಮರಳು ಎಸೆಯುತ್ತಿದ್ದೀರಿ ಎಂದು ಕೇಳಿದನು. ಆಗ ಹಿರಿಯರು, ಮಗು, ನಾನೊಂದು ಸೇತುವೆಯನ್ನು ಮರಳಿನಿಂದ ನಿರ್ಮಿಸಲು ಜನರು ಹೊಳೆ ದಾಟಲು ಅನುಕೂಲ ಮಾಡಿಕೊಡೋಣ ಎಂದು ಉತ್ತರಿಸಿದರು. ಮಂಜುನಾಥನಿಗೆ ಆಶ್ಚರ್ಯವಾಯಿತು. ಹರಿಯುವ ಹೊಳೆಗೆ ಕೈಯಿಂದ ಮರಳು ಎಸೆದು ಸೇತುವೆ ನಿರ್ಮಿಸಲು ಸಾಧ್ಯವೇ? ಇವರೆಂತಹ ಮೂರ್ಖರು ಎಂದುಕೊಂಡು, ಸ್ವಾಮಿ, ಮರಳಿನಿಂದ ಸೇತುವೆ ನಿರ್ಮಿಸಲು ಹೇಗೆ ಸಾಧ್ಯ? ನಿಮ್ಮ ಕೈಯಿಂದ ಎಸೆಯುವ ಮರಳು ನೀರಲ್ಲಿ ಹಾಗೆ ಹರಿದು ಹೋಗುತ್ತದೆಯಲ್ಲ ಎಂದನು. ಆಗ ಹಿರಿಯರು, ಏಕೆ ಸಾಧ್ಯವಿಲ್ಲ? ಅಕ್ಷರ ಕಲಿಯದೆ, ಶಾಸ್ತ್ರ ಓದದೆ ವಿದ್ವಾಂಸನಾಗಲು ಸಾಧ್ಯವಾಗಿರುವಾಗ ಹೊಳೆಗೆ ಮರಳಿನಿಂದ ಸೇತುವೆ ನಿರ್ಮಿಸಲು ಸಾಧ್ಯವಾಗುವುದಿಲ್ಲವೇಕೆ ಎಂದರು. ಮಂಜುನಾಥನು ಹಿರಿಯರ ಮಾತಿನಿಂದ ಗಲಿಬಿಲಿಗೊಂಡನು. ಸ್ವಾಮಿ, ತಾವು ಏನು ಹೇಳುತ್ತಿರುವಿರಿ? ದಯಮಾಡಿ ಅರ್ಥವಾಗುವಂತೆ ಹೇಳಿ ಎಂದರು. ನೋಡು ಮಂಜುನಾಥ, ನೀನು ವಿದ್ವಾಂಸನಾಗಬೇಕಾದರೆ ಅಕ್ಷರ ಕಲಿಯಬೇಕು, ಪುಸ್ತಕಗಳನ್ನು ಓದಬೇಕು. ಕಷ್ಟಪಡದೆ ಕೇವಲ ಜಪ ಮಾಡಿದರೆ ವಿದ್ವಾಂಸನಾಗಲು ಹೇಗೆ ಸಾಧ್ಯ? ನಾನು ಮರಳನ್ನು ಹರಿಯುವ ನೀರಿಗೆ ಎಸೆದು ಸೇತುವೆ ನಿರ್ಮಾಣ ಮಾಡುವುದು, ನೀನು ಕಷ್ಟಪಡದೆ ವಿದ್ವಾಂಸನಾಗುವುದು, ಎರಡೂ ಒಂದೇ ಅಲ್ಲವೇ ಎಂದು ಹೇಳಿ ಆ ಹಿರಿಯರು ಹೊರಟು ಹೋದರು. ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಯಿತು. ಮರುದಿನದಿಂದಲೇ ಅವನು ಜಪ ಮಾಡುವುದನ್ನು ನಿಲ್ಲಿಸಿ ಓದಲು ಆರಂಭಿಸಿದನು. ಅವನಿಗೆ ಓದು ಬರಹದ ಬಗೆಗೆ ಆಸೆ ಉಂಟಾಯಿತು. ಆ ನಂತರದ ದಿನಗಳಲ್ಲಿ ಅವನು ದೊಡ್ಡ ವಿದ್ವಾಂಸನಾದನು. ಈ ಕಥೆಯ ನೀತಿ ಏನೆಂದರೆ, ಕಷ್ಟಪಟ್ಟರೆ ಸುಖ ಸಿಗುವುದು. ಧನ್ಯವಾದಗಳು.
0: ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ ವಿಶ್ವಾಸ್ ಹೇಳಿದ ಶ್ರಮಕ್ಕೆ ತಕ್ಕ ಫಲ ಎಂಬ ಕತೆ ಕೇಳ್ರಲ್ಲ, ನಮ್ಮ ಹಿರಿಯರು ಹೇಳೋ ಬುದ್ಧಿ ಮಾತನ್ನ ನಾವು ಯಾಕೆ ಕೇಳ್ಕೊ ಅಂತ ಗೊತ್ತಾಯ್ತಲ್ಲ. ಶಂಕರಪ್ಪ ಮೇಷ್ಟ್ರ ಮಗನ ಹಾಗೆ ನಾವು ನಮ್ಮ ಯೋಚನೆ ದಿಕ್ಕನ್ನ ಬದಲಿಸಿ ಹಿರಿಯರ ಉದ್ದೇಶವನ್ನ ಅರ್ಥ ಮಾಡ್ಕೊಂಡ್ರೆ ಜೀವನದಂಗೆ ಸಕ್ಸಸ್ ಕಾಮಕ್ಕೆ ಖಂಡಿತ ಸಾಧ್ಯ ಇತ್ತು. ಎಲ್ಲವೂ ನಮ್ ಕೈಯಂಗೆ ಇಪ್ಪುದಲ್ದ. ಒಂದು ಒಳ್ಳೆ ಚಿಂತನೆಯ ನೀತಿ ಕಥೆ ಹೇಳಿದ ವಿಶ್ವಾಸ್ಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಅಜ್ಜಿ ಕಥೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗ ಜಪ್ತಿ. ಮನುಷ್ಯನ ಆಸೆಗಳಿಗೆ ಮಿತಿ ಎಂಬುದಿಲ್ಲ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ಹೀಗೆ ಆಸೆಗಳ ಪಟ್ಟಿ ಬೆಳೀತಾ ಹೊರತು. ಇದನ್ನ ಪುರಂದರದಾಸರೇ ಈ ರೀತಿ ಹೇಳಿ ನಮ್ಮೆಲ್ಲರನ್ನ ಎಚ್ಚರಿಸಿರು. ನಾವೆಲ್ಲರೂ ಬದುಕಂಗೆ ಏನೇನೋ ಆಸೆ ಇಟ್ಕಂತದ್ದು, ಆದ್ರೆ ಅವೆಲ್ಲವೂ ಕೈಗೂಡುದಿಲ್ಲ. ಜೀವನದಂಗೆ ಅಕಸ್ಮಾತ್ ನಾವು ಅನ್ಕೊಂಡದ್ದು ಒಂದು ಆಸೆ ಕೈಗೂಡದೆ ಇದ್ರೆ ನಮ್ಮ ಪ್ರತಿಕ್ರಿಯೆ ಹೆಂಗಿರುತ್ತಂತ ಗೊತ್ತಾಯ್ಕಾದ್ರೆ ನರಿ ಮತ್ತೆ ದ್ರಾಕ್ಷಿ ಎಂಬ ಈ ಕಥಿನ ಕೇಂಬ. ಈಗ ಈ ಕಥೆ ಹೇಳೋಕೆ ನಮ್ ಜೊತೆಗೆ ರೆಡಿ ಪರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಾಡಿಯ 6ನೇ ತರಗತಿಯ ಸಂಜಯ್. ಹಂಗಾರೆ ಸಂಜಯ್ ಹೇಳುವ ನರಿ ಮತ್ತು ದ್ರಾಕ್ಷಿ ಎಂಬ ಕಥೆನ ಈಗ ಕೇಂಬಾಕ.
3: ನರಿ ಒಂದು ತುಂಬಾ ಹಸಿದಿತ್ತು. ಅದು ಆಹಾರವನ್ನು ಹುಡುಕುತ್ತಾ ಅಲ್ಲಿ ಮತ್ತು ಇಲ್ಲಿ ಅಲೆದಾಡಲು ಪ್ರಾರಂಭಿಸಿತು. ತುಂಬಾ ಸಮಯ ಹುಡುಕಿದ ನಂತರವೂ ನರಿಗೆ ತಿನ್ನಲು ಏನೂ ಸಿಗಲಿಲ್ಲ. ಆಗ ನರಿಯ ಕಣ್ಣುಗಳು ಹತ್ತಿರದ ತೋಟದ ಮೇಲೆ ಬಿದ್ದಿತ್ತು. ತೋಟವು ತುಂಬಾ ಸುಂದರ ಮತ್ತು ಹಸಿರು ಬಣ್ಣದಾಗಿತ್ತು. ನರಿಯು ತೋಟದ ಕಡೆಗೆ ವೇಗವಾಗಿ ಚಲಿಸಲು ಪ್ರಾರಂಭಿಸಿತು. ನರಿಯು ತನಗೆ ತೋಟದಲ್ಲಿ ಏನಾದರೂ ತಿನ್ನಲು ಸಿಗುತ್ತದೆ ಎಂದು ಯೋಚಿಸುತ್ತಾ ವೇಗವಾಗಿ ಚಲಿಸಲು ಪ್ರಾರಂಭಿಸಿತು. ನರಿಯು ತೋಟವನ್ನು ತಲುಪಿದ ತಕ್ಷಣ ತೋಟವು ದ್ರಾಕ್ಷಿಯಿಂದ ತುಂಬಿರುವುದನ್ನು ನೋಡಿತು. ಎಲ್ಲಾ ದ್ರಾಕ್ಷಿಗಳು ಸಂಪೂರ್ಣವಾಗಿ ಮಾಗಿದ್ದವು. ದ್ರಾಕ್ಷಿಯನ್ನು ನೋಡಿ ನರಿಗೆ ತುಂಬಾ ಸಂತೋಷವಾಯಿತು. ದ್ರಾಕ್ಷಿಯ ವಾಸನೆಯಿಂದ ದ್ರಾಕ್ಷಿಗಳು ಎಷ್ಟು ರಸಭರಿತ ಮತ್ತು ಸಿಹಿಯಾಗಿರುತ್ತದೆ ಎಂಬ ಕಲ್ಪನೆ ನರಿಗೆ ಸಿಕ್ಕಿತು. ನರಿಯು ತುಂಬಾ ಆತುರ ಮತ್ತು ಆಸೆಯಿಂದ ದ್ರಾಕ್ಷಿಯನ್ನು ತಿನ್ನಲು ಜಿಗಿಯಿತು. ಆದರೆ ಅದು ನರಿಗೆ ಕೈಗೆ ಎಟುಕಲಿಲ್ಲ. ಮತ್ತೆ ಯಾಕೆ ಪ್ರಯತ್ನಿಸಬಾರದು ಎಂದು ನರಿಯು ಯೋಚಿಸಿತು. ನರಿಯು ಮತ್ತೆ ಜಿಗಿಯಿತು. ಈ ಬಾರಿಯು ನರಿಯು ದ್ರಾಕ್ಷಿಯನ್ನು ತಲುಪಲು ವಿಫಲವಾಯಿತು. ನರಿಗೆ ದಣಿವಾಯಿತೇ ಹೊರತು ಎಷ್ಟೇ ಜಿಗಿದರೂ ದ್ರಾಕ್ಷಿಯನ್ನು ತಲುಪಲು ಸಾಧ್ಯವಾಗಲಿಲ್ಲ. ನರಿಯು ವೈಫಲ್ಯವನ್ನು ಮರೆಮಾಡಲು ದ್ರಾಕ್ಷಿಗಳು ಹುಳಿ ಎಂದು ಹೇಳಿತು. ಆದ್ದರಿಂದ ನಾನು ಅವುಗಳನ್ನು ತಿನ್ನಬಾರದೆಂದಿತು. ಈ ಕಥೆಯ ನೀತಿ ಏನೆಂದರೆ ಸರಿಯಾದ ಪ್ರಯತ್ನವಿಲ್ಲದೆ ನಾವು ಏನನ್ನಾದರೂ ಪಡೆಯಲು ಸಾಧ್ಯವಾಗುವುದರಿದ್ದರೆ ನಾವು ಆ ವಿಷಯದ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ರೂಪಿಸಬಾರದು ಎಂದು ನರಿ ಮತ್ತು ಹುಳಿ ದ್ರಾಕ್ಷಿಗಳ ಕಥೆ ನಮಗೆ ಕಲಿಸುತ್ತದೆ. ಧನ್ಯವಾದಗಳು.
0: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಾಡಿಯ ಸಂಜಯ್ ಹೇಳಿದ ನರಿ ಮತ್ತು ದ್ರಾಕ್ಷಿ ಎಂಬ ಕಥೆ ಕೇಳ್ರಲ್ಲ, ನಾವು ಆಸೆ ಪಟ್ಟಿದ್ದು ಸಿಗದೇ ಇದ್ರೆ ನಮ್ಮ ಪ್ರತಿಕ್ರಿಯೆ ಹೆಂಗಿರುತ್ತಂತ ಗೊತ್ತಾಯ್ತಲ್ಲ. ನಮ್ಮ ಆಸೆಯ ವಸ್ತು ನಮಗೆ ಸಿಕ್ಕಲಿಲ್ಲ ಅಂತ ಅದು ಯಾರಿಗೂ ಸಿಕ್ಕಾಗ ಅಂಥೇಳಿ ಅದ್ರ ಬಗ್ಗೆ ಅಪಪ್ರಚಾರ ಮಾಡಿ ಅದು ಯಾರಿಗೂ ಸಿಗದೆ ಇಪ್ಪಂಗೆ ಮಾಡೋದು ಖಂಡಿತ ಒಳ್ಳೇದಲ್ಲ ಅಲ್ದಾ? ಒಂದೊಳ್ಳೆ ಚಿಂತನೆಯ ನೀತಿ ಕಥೆ ಹೇಳಿದ ರಟ್ಟಾಡಿಯ ಸಂಜಯ್ಗೆ ಧನ್ಯವಾದಗಳು. ಈಗ ನೀವು ಕೇಳ್ತಿದ್ದು 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ರೇಡಿಯೋ ಕುಂದಾಪುರ. ನಾನು ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಿಮ್ ಜೊತೆ ಇದ್ದೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಬುದ್ಧಿವಂತ ಶಕ್ತಿಶಾಲಿಗಿಂತಲೂ ಮಿಗಿಲು ಅಂತ ಒಂದ್ ಮಾತಿತ್ತು. ಹಂಗಾಯೇ ಬುದ್ಧಿವಂತನಾದವನ ಬದುಕು ಯಾವತ್ತೂ ಬೆಳಕಿನಿಂದ ಕೂಡಿಪ್ಪುದು. ಬುದ್ಧಿವಂತನಿಗೆ ಸೋಲೆಂಬುದಿಲ್ಲ, ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವುದರಿಂದ ಎಲ್ಲರ ಗಮನವನ್ನ ಸುಲಭವಾಗಿ ಸೆಳೆಯೋಕೆ ಸಾಧ್ಯ ಆಯ್ತು. ಇದನ್ನ ಸಾಬೀತುಪಡಿಸೋಕೆ ನಮ್ಮ ಪುಟಾಣಿಗಳ ಕಥಾ ಪ್ರಪಂಚದಂಗೆ ಅಕ್ಬರ್ ಬೀರ್ಬಲ್ಲ ಮತ್ತೆ ತೆನಾಲಿ ರಾಮಕೃಷ್ಣನ ಸಾಕಷ್ಟು ಬುದ್ಧಿವಂತಿಕೆ ಕಥೆಗಳಿಪ್ಪುದು ನಿಮ್ಗೆಲ್ಲರಿಗೂ ಗೊತ್ತೇ ಇತ್ತು. ಅಂತಹ ಕಥೆಗಳಲ್ಲಿ ಚಿತ್ರಗಾರ ಅಂಬು ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆ ಒಂದು ಕತೆ ಇತ್ತು. ಈ ಕಥೆನ ಈಗ ನಿಮ್ಗೆ ಹೇಳೋಕೆ ನಮ್ ಜೊತೆಗೆ ರೆಡಿ ಇಪ್ಪುದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ 9ನೇ ತರಗತಿಯ ಲಾವಣ್ಯ. ಹಂಗಾರೆ ಚಿತ್ರಗಾರನ ಈ ಕತೆ ಎಂತ ಹೆಂಗಿತ್ತ ಅಂತ ಈಗ ಕೇಳಿ ತಿಳ್ಕೊಂಬ ಬನ್ನಿ.
4: ನಾನು ಹೇಳುತ್ತಿರುವ ಕಥೆಯ ಹೆಸರು ಚಿತ್ರಗಾರ. ಒಮ್ಮೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಒಬ್ಬ ಹೆಸರಾಂತ ಚಿತ್ರಗಾರ ಬಂದ. ಕೃಷ್ಣದೇವರಾಯನಿಗೆ ತನ್ನ ಅರಮನೆಯಲ್ಲಿ ಕೆಲವು ಸುಂದರ ಚಿತ್ರಗಳನ್ನು ಬರೆಸುವ ಆಸೆ ಇತ್ತು. ಪ್ರಸಿದ್ಧ ಚಿತ್ರಗಾರನನ್ನು ನೋಡಿ ರಾಯ ಈಗ ತನ್ನ ಆಸೆ ಕೈಗೂಡಿಸಿಕೊಳ್ಳೋಣವೆಂದುಕೊಂಡ. ಬಂದಿದ್ದ ಚಿತ್ರಗಾರ ತಾನು ಬರೆದಿದ್ದ ಚಿತ್ರಗಳನ್ನು ರಾಯನಿಗೆ ತೋರಿಸತೊಡಗಿದ. ರಾಯನ ಜೊತೆ ರಾಮಕೃಷ್ಣನು ಇದ್ದ. ದೊರೆ ಚಿತ್ರ ನೋಡಿದಂತೆ ರಾಮಕೃಷ್ಣನಿಗೂ ಅದನ್ನು ಕೊಡುತ್ತಿದ್ದ. ರಾಮಕೃಷ್ಣನು ಎಲ್ಲಾ ಚಿತ್ರಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದ. ಬಳಿಕ ಅವನಿಗೆ ಜಿಂಕೆಯು ಇದ್ದ ಚಿತ್ರ ಬಹಳ ಹಿಡಿಸಿತು. ಏನೋ ಅದನ್ನೇ ನೋಡುತ್ತಾ ಕುಳಿತು ಬಿಟ್ಟ. ರಾಯ ರಾಮಕೃಷ್ಣನ ಒಂದು ಚಿತ್ರವನ್ನು ಮೇಲಿಂದ ಮೇಲೆ ನೋಡುತ್ತಿದ್ದನ್ನು ಗಮನಿಸಿ ರಾಮಕೃಷ್ಣ, ಏನಯ್ಯ ಬಹಳ ಹೊತ್ತಿನಿಂದ ಒಂದೇ ಚಿತ್ರವನ್ನು ನೋಡುತ್ತಿದ್ದೆ, ಅದೇನು ಆ ಚಿತ್ರದಲ್ಲಿ ವೈಶಿಷ್ಟ್ಯ ಎಂದು ಕೇಳಿದ. ರಾಮಕೃಷ್ಣ ಉತ್ತರಿಸುತ್ತಾ, ಸ್ವಾಮಿ ಹೇಳಿ ಕೇಳಿ, ಇದು ಜಿಂಕೆಯ ಚಿತ್ರ. ಇವರೆಗೆ ನೋಡಿದ ಜಿಂಕೆಗೆ ಎರಡು ಕಿವಿಗಳಿವೆ, ಆದರೆ ಈ ಚಿತ್ರದಲ್ಲಿ ಜಿಂಕೆ ಒಂದೇ ಕಿವಿ ಇದೆಯಲ್ಲ, ಏಕೆ ಎಂದು ನೋಡುತ್ತಿದ್ದೇನೆ ಎಂದು ಹೇಳಿದ. ದೊರೆಯು ತಾನೊಮ್ಮೆ ಆ ಚಿತ್ರ ನೋಡಿದ, ಬಳಿಕ ತನ್ನ ಪಕ್ಕದಲ್ಲಿದ್ದ ಇನ್ನೊಬ್ಬ ಮಂತ್ರಿಗೂ ಅದನ್ನು ನೋಡಲು ಕೊಟ್ಟ. ಎಲ್ಲರೂ ಜಿಂಕೆಯ ಚಿತ್ರ ಒಂದು ತರಹ ಇದೆ ಎಂದು ಅಭಿಪ್ರಾಯಪಟ್ಟರು. ಚಿತ್ರಕಾರನಿಗೂ ಹಾಗೆ ಅನಿಸಿತ್ತಾದರೂ ಅವನು ಅದನ್ನು ಒಪ್ಪಿಕೊಳ್ಳಲಾರದ ಸ್ಥಿತಿಯಲ್ಲಿದ್ದ. ಒಪ್ಪಿಕೊಂಡರೆ ಅವಮಾನವಾಗುತ್ತೆಂಬುದು ಅವನಿಗೆ ಸಮಸ್ಯೆಯಾಗಿತ್ತು. ಚಿತ್ರಗಾರ ರಾಯನಿಗೆ, ಸ್ವಾಮಿ ನಾನು ಬರೆದ ಈ ಚಿತ್ರದಲ್ಲಿ ಹಲವು ಸಂಕೇತಗಳಿವೆ. ಈ ಜಿಂಕೆ ನಮ್ಮಿದ್ದರಿಗಾದರೂ ನಿಂತಿದ್ದಲ್ಲಿ ಬಳಕೆ ಹೊರಳಿರುವುದರಿಂದ ಇನ್ನೊಂದು ಕಿವಿ ಕಾಣುವುದಿಲ್ಲ. ಇಂತಹ ಚಿತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಚಿತ್ರಕಲೆಯಲ್ಲಿ ಅಪಾರ ಪರಿಶ್ರಮ ಹೊಂದಿರಬೇಕು ಎಂದು ಹೇಳಿದ. ರಾಮಕೃಷ್ಣನಿಗೆ ಚಿತ್ರಕಾರರ ಮಾತು ಕೇಳಿ ಅವಮಾನವಾದಂತಾಯಿತು. ಸ್ವಾಮಿ ನಾನು ಅಂತಹ ಚಿತ್ರಕಲಾವಿದನೂ ಅಲ್ಲ, ಚಿತ್ರಕಲೆಯಲ್ಲಿ ಪರಿಶ್ರಮವೂ ಇಲ್ಲ, ಏನು ನನಗುಂಟಾದ ಅನುಮಾನ ಪರಿಹರಿಸಿಕೊಳ್ಳಲು ಕೇಳಿದನಷ್ಟೇ. ತಾವು ಒಪ್ಪುದಾದರೆ ನಾಳೆ ನಾನೊಂದು ಚಿತ್ರ ಬರೆದು ತರುತ್ತೇನೆ, ಆಗಷ್ಟೇ ನನ್ನ ಮಾತಿನ ಅರ್ಥ ತಿಳಿಯುವುದು, ನನಗೂ ಆದುದರಿಂದ ಹೆಸರು ಬರುವುದು ಎಂದು ಅಪ್ಪಣೆ ಬೇಡಿದ. ರಾಯನು ಒಪ್ಪಿದ. ಆದರೆ ಆಸ್ಥಾನಕ್ಕೆ ಬಂದಿದ್ದ ಚಿತ್ರಗಾರ ತೆನಾಲಿ ರಾಮಕೃಷ್ಣನು ಏನು ಗೊತ್ತು ಚಿತ್ರಕಲೆ ಎಂದು ಉದಾಸೀನನಾದ. ಮಾರನೇ ದಿನ ರಾಮಕೃಷ್ಣ ಎರಡು ಚಿತ್ರಗಳನ್ನು ಬರೆದು ತಂದು ಅರಮನೆಯ ಗೋಡೆಗಳಿಗೆ ತಗುಲಿಸಿ ಮೇಲೊಂದು ಪರದೆ ಎಳೆದು ರಾಜ ಚಿತ್ರಗಾರನ ಹಾಗೂ ಮಂತ್ರಿಗಳನ್ನು ಬರವಿಗಾಗಿ ಕಾದ. ಅವರೆಲ್ಲ ಬಂದ ಬಳಿಕ ಪಟಗಳ ಮೇಲಿನ ಪರದೆ ಸರಿಸಿದ. ರಾಮಕೃಷ್ಣ ಬರೆದ ಚಿತ್ರ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಒಂದು ಚಿತ್ರದಲ್ಲಿ ಕುದುರೆಯೊಂದರ ಕಾಲು, ಬಾಲ, ಕಿವಿ, ಮುಖ, ದೇಹ ಇತ್ತು. ಅವರೆಲ್ಲ ಬೇರೆ ಬೇರೆಯಾಗಿ ಎಲ್ಲೆಂದರಲ್ಲಿ ಚಿತ್ರಿಸಿದ. ಇನ್ನೊಂದು ಚಿತ್ರದಲ್ಲಿ ಒಬ್ಬ ಸವಾರನ ತಲೆ, ಕೈ, ಕಾಲು, ಶರೀರ ಹಾಗೂ ಅವನ ಪೇಟ ಇವುಗಳು ಬೇರೆ ಬೇರೆಯಾಗಿ ಚಿತ್ರಿಸಿದ. ರಾಮಕೃಷ್ಣ, ಏನಯ್ಯ ನಿನಗೂ ಚಿತ್ರ ಬರೆಯಲು ಬರುತ್ತದೆಯೇ, ಈ ಚಿತ್ರ ಹೇಳುವುದಾದರೂ ಏನು ಎಂದು ರಾಯ ಕೇಳಿದ. ಇದು ಕುದುರೆ ಸವಾರನ ಚಿತ್ರ ಪ್ರಭು ಎಂದು ರಾಮಕೃಷ್ಣ ಮೂವರು ಮಿಕಮಿಕ ನೋಡಿದರು. ಏನಪ್ಪ ನಮಗೊಂದು ಅರ್ಥವಾಗುತ್ತಿಲ್ಲ ಎಂದರು. ರಾಮಕೃಷ್ಣ, ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವೇ, ಒಂದು ಕಡೆ ಕುದುರೆ ಇನ್ನೊಂದು ಕಡೆ ಸವಾರ, ಇಬ್ಬರ ಅಂಗಗಳು ಒಂದೊಂದು ಬಿಡದಂತೆ ಚಿತ್ರಿಸಿದ್ದೇನೆ, ಯಾವ ಯಾವ ಅಂಗಗಳು ಎಲ್ಲಿರಬೇಕೋ ಅವೆಲ್ಲ ಇಬ್ಬರಿಗೂ ಇವೆ ನೋಡಿ ಬೇಕಾದರೆ ಎಂದು ಹೇಳಿದ. ಚಿತ್ರಗಾರನು ರಾಮಕೃಷ್ಣ ತನ್ನನ್ನೇ ಬೊಟ್ಟು ಮಾಡಿ ಈ ಚಿತ್ರ ವಿವರಣೆಯನ್ನು ಕೊಡುತ್ತಿದ್ದಾನೆಂಬುದು ತಿಳಿಯಿತು. ಆಗ ಅವನೆಲ್ಲ ರಾಯನಿಗೆ, ಸ್ವಾಮಿ ರಾಮಕೃಷ್ಣ ಬರೆದ ಚಿತ್ರ ನೋಡಿದ ಮೇಲೆ ನನಗೂ ನನ್ನ ಚಿತ್ರದ ಕೊರತೆ ತಿಳಿಯಿತು, ಜಿಂಕೆಯ ಒಂದು ಕಿವಿ ಇಲ್ಲದೆ ಚಿತ್ರ ಬರೆದಿದ್ದು ನನ್ನ ತಪ್ಪು, ನಾನು ನನ್ನನ್ನು ತಿದ್ದಿಕೊಂಡಿದ್ದೇನೆ ಎಂದು ಹೇಳಿ ತನ್ನೂರ ಹಿಂತಿರುಗುವುದು ಹೇಳಿದ. ರಾಯ ಆ ಪ್ರಸಿದ್ಧ ಚಿತ್ರಗಾರನ ಕೈಯಿಂದ ಅರಮನೆಗೆಂದು ಕೆಲವು ಚಿತ್ರಗಳನ್ನು ಬರೆಸಿ ಅವನಿಗೆ ಕೈ ತುಂಬಾ ಹಣ ಕೊಟ್ಟು ಕಳುಹಿಸಿದ. ಸಮಯ ಪ್ರಜ್ಞೆಯಿಂದ ವರ್ತಿಸಿದ ರಾಮಕೃಷ್ಣನಿಗೂ ಕಾಣಿಕೆಯನ್ನು ಕೊಟ್ಟು ಸತ್ಕರಿಸಿದ. ಧನ್ಯವಾದಗಳು.
0: ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ ಲಾವಣ್ಯ ಹೇಳಿದ ಚಿತ್ರಗಾರ ಎಂಬ ಕಥೆಯನ್ನ ಕೇಳ್ರಲ್ಲ, ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಎಂಬ ಮಾತು ಎಷ್ಟು ಸತ್ಯ ಅಲ್ದ? ಚಿತ್ರ ಹೆಂಗಿತ್ತಂಬುದಕ್ಕಿಂತ ಸಮಯೋಚಿತವಾಗಿ ಅದನ್ನ ಅರ್ಥ ಮಾಡ್ಕೊಂಡ್ ಬಹಳ ಮುಖ್ಯ ಅಲ್ದ? ಒಂದೊಳ್ಳೆ ಚಿಂತನೆಯ ಬುದ್ಧಿವಂತಿಕೆಯ ಕತೆ ಹೇಳಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ ಲಾವಣ್ಯಳಿಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ನಾನಿದ್ದೆ ನಿಮ್ ಜೊತೆ ಸತೀಶ್ ಶೆಟ್ಟಿಗ ಅಜ್ಜಪ್ತಿ. ನಾವು ಸತ್ ಮೇಲೆ ಸ್ವರ್ಗ ಅಥವಾ ನರಕಕ್ಕೆ ಹೋಗ್ತ ಎಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಸತ್ ಮೇಲೆ ನಮಗೆ ಪ್ರಾಪ್ತಿ ಆಪದು ಒಂದು ಸ್ವರ್ಗ ಇಲ್ಲಾಂದ್ರೆ ನರಕ. ಯಾರು ಜೀವನದಂಗೆ ಒಳ್ಳೆ ಕೆಲಸ ಮಾಡಿರ್ತೋ ಅವರೆಲ್ಲ ಸೀದಾ ಸ್ವರ್ಗಕ್ಕೆ ಹೋತ್ರ, ಕೆಟ್ಟ ಕೆಲಸ ಮಾಡಿದವರೆಲ್ಲ ನರಕಕ್ಕೆ ಹೋತ್ರ ಎಂಬ ನಂಬಿಕೆ ಬಲವಾಗಿ ಇಪ್ಪುದ್ರಿಂದ ಯಾರಿಗೆ ಭಯ ಭಕ್ತಿ ಇರುತ್ತೋ ಅವರೆಲ್ಲರೂ ಜೀವನದಂಗೆ ಒಳ್ಳೆ ಕೆಲಸ ಮಾಡ್ತಾ ಇಪ್ಪುದು. ಆದ್ರಿಂದಲೇ ಈ ಸಮಾಜದಂಗೆ ಒಳ್ಳೆಯವ್ರ ಸಂಖ್ಯೆ ಜಾಸ್ತಿ. ನಾನು ಇಷ್ಟೆಲ್ಲ ವಿಷಯ ಹೇಳೋದು ಎಂತಕ್ಕಂದ್ರೆ, ಇಲ್ಲೊಂದು ಜನಸೇವೆಯೇ ಜನಾರ್ದನ ಸೇವೆ ಎಂಬೋ ನೀತಿ ಕಥೆ ಇತ್ತು ಕೇಣಿ. ಈ ನೀತಿ ಕಥೆನ ಹೇಳೋಕೆ ಈಗ ನಮ್ಮ ಜೊತೆಗೆ ರೆಡಿ ಇಪ್ಪುದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಕ್ಕರ್ಣೆ ಇಲ್ಲಿನ 7ನೇ ತರಗತಿಯ ಶರ್ವಾಣಿ. ಹಂಗಾರೆ ಜನಸೇವೆಯೇ ಜನಾರ್ದನ ಸೇವೆ ಹೆಂಗೆ ಅಂತ ಈ ಕಥೆಗೆ ಅಂತ ತಿಳ್ಕೊಂಬ ಬನ್ನಿ.
5: ಶಂಕರಯ್ಯ, ಸೋಮಯ್ಯ, ಮಲ್ಲಯ್ಯ ಎಂಬ ಮೂವರು ಗೆಳೆಯರಿದ್ದರು. ಅವರು ತಮಗೆ ಒಲಿದ ಶಕ್ತಿಯನ್ನು ಬಳಸಿಕೊಂಡು ಸ್ವರ್ಗದ ಕಡೆಗೆ ಹೊರಟರು. ಶಂಕರಯ್ಯ ಮಹಾಪಂಡಿತ, ಸೋಮಯ್ಯ ಶಿವನ ಪೂಜೆ ಮಾಡುವ ಪುರೋಹಿತನಾಗಿದ್ದ, ಮಲ್ಲಯ್ಯ ರೈತನಾಗಿದ್ದ. ಹೀಗೆ ಮೂವರು ಸಾಗಬೇಕಾದರೆ ಸ್ವರ್ಗದ ಬಾಗಿಲು ಬಂದೇ ಬಿಟ್ಟಿತು. ಮೂವರು ಸ್ವರ್ಗದ ಬಾಗಿಲ ಒಳಗೆ ಹೋಗಲು ಪ್ರಯತ್ನಿಸಿದಾಗ ಸ್ವರ್ಗದ ದ್ವಾರಪಾಲಕರು ತಡೆದರು. ನೀವು ಸ್ವರ್ಗಕ್ಕೆ ಹೋಗಬೇಕಾದರೆ ಭೂಲೋಕದಲ್ಲಿ ಮಾಡಿದ ಒಳ್ಳೆಯ ಕೆಲಸವನ್ನು ತಿಳಿಸಿ ಎಂದರು. ಆಗ ಪಂಡಿತ ಶಂಕರಯ್ಯ, ನಾನು ಚತುರ್ವೇದ ಪಂಡಿತ, ಹಾಗಾಗಿ ನಾನು ಸ್ವರ್ಗಕ್ಕೆ ಹೋಗಲು ಯೋಗ್ಯನಾಗಿದ್ದೇನೆ ಎಂದನು. ಅದಕ್ಕೆ ದ್ವಾರಪಾಲಕರು ಒಪ್ಪಲಿಲ್ಲ. ನೀನು ಪಂಡಿತನಾಗಿದ್ದು ನಿನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದೀಯ ಹೊರತು ಸಮಾಜಕ್ಕೆ ಏನೂ ಮಾಡಿಲ್ಲ ಎಂದು ತಡೆದು ಅವನನ್ನು ಅಲ್ಲಿಯೇ ಬಾಗಿಲ ಬಳಿ ನಿಲ್ಲಿಸಿದರು. ಈಗ ಸೋಮಯ್ಯನ ಸರದಿ ಬಂದಿತು. ನಾನು ಭೂಲೋಕದಲ್ಲಿ ಸ್ವರ್ಗದ ಅಧಿದೇವತೆಯಾದ ಶಿವನನ್ನು ಪೂಜಿಸಿದ್ದೇನೆ, ಹಾಗಾಗಿ ನಾನು ಸ್ವರ್ಗಕ್ಕೆ ಹೋಗಲು ಯೋಗ್ಯನಾಗಿದ್ದೇನೆ ಎಂದರು. ಆಗ ದ್ವಾರಪಾಲಕರು, ನೀನು ಭಕ್ತಿಯಿಂದ ಪುರೋಹಿತ ಕಾರ್ಯ ಮಾಡಿಲ್ಲ, ನಿನ್ನ ಹಿತಕ್ಕಾಗಿಯೇ ಮಾಡಿಕೊಂಡು ಹಣ ಸಂಪಾದನೆ ಮಾಡಿದ್ದೀಯ ಎಂದು ಅವನನ್ನು ಆಚೆ ನಿಲ್ಲಿಸಿದರು. ಕೊನೆಯ ಸರದಿ ಮಲ್ಲಯ್ಯನದು. ನಾನು ಜೀವಮಾನವಿಡೀ ಹೊಲದಲ್ಲಿ ನನ್ನ ಕೈಲಾದಷ್ಟು ಕೆಲಸ ಮಾಡಿ ಬೆಳೆ ಬೆಳೆದು 4 ಜನಕ್ಕೆ ಆಹಾರ ಸಿಗುವಂತೆ ಮಾಡಿದ್ದೇನೆ ಎಂದು ವಿನಂತಿಸಿಕೊಂಡನು. ಆಗ ದ್ವಾರಪಾಲಕರು ಮಲ್ಲಯ್ಯನನ್ನು ಸ್ವರ್ಗದ ಒಳಕ್ಕೆ ಬಿಟ್ಟರು. ಈ ಕಥೆಯ ನೀತಿ ಏನೆಂದರೆ ಸಮಾಜ ಸೇವೆ ಶ್ರೇಷ್ಠ.
0: ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಕ್ಕರ್ಣಿಯ ಶರ್ವಾಣಿ ಹೇಳಿದ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಕಥೆನ ಕೇಳ್ರಿ ಅಲ್ಲ. ನಾವು ಸತ್ ಮೇಲೆ ನಮ್ಗೆ ಸ್ವರ್ಗ ಪ್ರಾಪ್ತಿ ಆಯ್ಕಾದ್ರೆ ನಾವು ಯಾವ ರೀತಿಯ ಒಳ್ಳೆ ಕೆಲಸ ಮಾಡ್ಕ ಅಂತ ಗೊತ್ತಾಯ್ತಲ್ದ. ಕೇವಲ ನನ್ಗೆ ನನ್ನ ಸಂಸಾರಕ್ಕೆ ಮಾತ್ರ ಒಳ್ಳೇದಾಗಲಿ ಅಂತ ಆಶಿಸುವುದು ಸ್ವಾರ್ಥ. ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದು ನಿಸ್ವಾರ್ಥ. ಇದೇ ನಮ್ಮೆಲ್ಲರ ಜೀವನ ಸೂತ್ರ ಆಯರ್ಕ. ಇದನ್ನ ಬಹಳ ಚಂದ ಮಾಡಿ ಒಂದು ಒಳ್ಳೆ ನೀತಿ ಕಥೆ ಮೂಲಕ ಹೇಳಿದ KPS ಕೊಕ್ಕರ್ಣಿಯ ಶರ್ವಾಣಿಗೆ ಧನ್ಯವಾದಗಳು. ಈಗ ನೀವು ಕೇಂತಿದ್ದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಅಜ್ಜಿ ಕತೆ ಕಾರ್ಯಕ್ರಮದಿಂದ ನಿಮ್ ಜೊತೆ ನಾನಿದ್ದೆ ಸತೀಶ್ ಶೆಟ್ಟಿಗಾರ್ ಜಪ್ತಿ. 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯ ವಂಶದ ಸುಪ್ರಸಿದ್ಧ ಚಕ್ರವರ್ತಿ. ತ್ರಿಭುವನ ಮಲ್ಲ ಎಂಬ ಬಿರುದನ್ನ ಧರಿಸಿದ್ದ ಈತ 1ನೆಯ ಸೋಮೇಶ್ವರನ ಮಗ, 2ನೇ ಸೋಮೇಶ್ವರನ ತಮ್ಮ. ವಿಕ್ರಮಾದಿತ್ಯನ ಆಳ್ವಿಕೆಯ ಕಾಲ ಬಹಳ ವೈಭವಿತ ಆಗಿತ್ತು. ಹಲವು ದೇವಾಲಯಗಳ ನಿರ್ಮಾಣ ಆಗಿತ್ತು, ಧರ್ಮ ದತ್ತಿಗಳ ಸ್ಥಾಪನೆ ಆಯಿತು. ಇವನ್ ಕಾಲದಂಗೆ 100+ ಶಾಸನಗಳು ಕೂಡ ರಚನೆ ಆಯಿತು. ವಿಕ್ರಮಾದಿತ್ಯ ತನ್ನ ಆಸ್ಥಾನದಂಗೆ ತುಂಬಾ ಪ್ರತಿಭಾವಂತ ವಿದ್ವಾಂಸರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದ. ಬಿಲ್ಲಣ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದು ವಿಕ್ರಮಾಂಕ ದೇವ ಚರಿತ ಎಂಬ ಗ್ರಂಥವನ್ನು ಕೂಡ ರಚಿಸಿದ್ದ. ಇದರಲ್ಲಿ ತನ್ನ ಪ್ರಭುವಿನ ಮಹಾ ಕಾರ್ಯಗಳನ್ನು ಮೂರ್ತಿಮತ್ತಾಗಿ ಅವ ಅಡಕವಾಗಿಸಿದ. ಮಿತಾಕ್ಷರವನ್ನು ಬರೆದಂತಹ ಸುಪ್ರಸಿದ್ಧ ನ್ಯಾಯವಾದಿ ವಿಜ್ಞಾನೇಶ್ವರ ಕೂಡ ಇದೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ. ಈ ಗ್ರಂಥ ಇಂದಿಗೂ ಕೂಡ ಹಿಂದೂ ನ್ಯಾಯಶಾಸ್ತ್ರದ ಮೂಲಾಧಾರವಾಗಿ ಬಳಕೆಯಲ್ಲಿದೆ. ಕಲ್ಯಾಣದಂತ ನಗರವಾಗ್ಲಿ ವಿಕ್ರಮಾದಿತ್ಯನಂತ ಅರಸನಾಗ್ಲಿ ಬೇರೆಲ್ಲೂ ಇಲ್ಲ ಅಂತ ಈ ಗ್ರಂಥದಲ್ಲಿ ವಿಜ್ಞಾನೇಶ್ವರ ಹೊಗಳಿದ. ವಿಕ್ರಮಾದಿತ್ಯನ ಬಗ್ಗೆ ಇಷ್ಟೆಲ್ಲ ವಿಷಯ ಹೇಳೋತಿಗೆ ನಮ್ಗೆ ನೆನ್ಪಾಪುದೇ ವಿಕ್ರಮ ಬೇತಾಳನ ಕಥೆಗಳು. ಈ ಕಥೆಗಳು ಹೆಂಗೆ ಶುರುವಾಯಿತು ಎಂಬುದಕ್ಕೆ ಇಲ್ಲೊಂದು ಕತೆ ಇತ್ತು ಕೇಳಿ. ವಿಕ್ರಮ ಬೇತಾಳ ಎಂಬ ಈ ಕಥೆನ ಈಗ ನಿಮ್ಗೆ ಹೇಳೋಕೆ ನಮ್ ಜೊತೆ ರೆಡಿ ಇಪ್ಪುದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ 8ನೇ ತರಗತಿಯ ಪ್ರಜ್ವಲ್. ಹಂಗಾರೆ ಈ ಕಥೆನ ಈಗ ಕೇಂಬ ಬನ್ನಿ.
6: ನಾನು ಹೇಳುತ್ತಿರುವ ಕಥೆ ವಿಕ್ರಮ ಬೇತಾಳ. ವಿಕ್ರಮ ಬೇತಾಳ, ಅಬ್ಬಾ, ಈ ಹೆಸರುಗಳು ವಿಚಿತ್ರವಾಗಿ ತೋರುತ್ತವಲ್ಲವೇ? ಇವರು ಯಾರು ಎಂಬುದು ತಿಳಿದುಕೊಳ್ಳಬೇಕೆನಿಸುತ್ತವಲ್ಲವೇ? ವಿಕ್ರಮ, ಇದು ಒಬ್ಬ ರಾಜನ ಹೆಸರು. ವಿಕ್ರಮನ ಪೂರ್ಣ ಹೆಸರು ತ್ರಿವಿಕ್ರಮಸೇನ ಎಂದು. ಇವನು ಗೋದಾವರಿ ನದಿ ತೀರದ ಪ್ರತಿಷ್ಠಾನ್ ಎಂಬ ನಗರದ ರಾಜನಾಗಿದ್ದನು. ಬಲು ಪ್ರಸಿದ್ಧನು, ಮಹಾಶೂರನು, ಧೈರ್ಯಶಾಲಿಯೂ ಆಗಿದ್ದ. ವಿಕ್ರಮನ್ಯಾಯ ಪರಿಪಾಲಕನಾಗಿಯೂ ಪ್ರಜಾ ನಿರೋಗನಾಗಿಯೂ ಹೆಸರಾಗಿದ್ದನು. ಒಂದು ದಿನ ವಿಕ್ರಮ ಸಿಂಹಾಸನರೂಢನಾಗಿದ್ದಾಗ ಅವನ ಆಸ್ಥಾನಕ್ಕೆ ಶಾಂತಿಶೀಲನೆಂಬ ಒಬ್ಬ ಮುನಿ ಆಗಮಿಸಿ ರಾಜನಿಗೆಂದು ಒಂದು ಹಣ್ಣನ್ನು ಕಾಣಿಕೆಯಾಗಿ ಕೊಟ್ಟನು. ರಾಜನು ಅದನ್ನು ಸ್ವೀಕರಿಸಿ ತನ್ನ ಬಳಿ ಇದ್ದ ಕೋಶಾಧಿಕಾರಿಗೆ ಕೊಟ್ಟನು. ಮುನಿಯ ಹಣ್ಣು ಪ್ರತಿದಿನವೂ ರಾಜನಿಗೆ ತಂದುಕೊಟ್ಟು ಕೊಡತೊಡಗಿದನು. ವಿಕ್ರಮ ರಾಜನಿಗೆ ಶಾಂತಿಶೀಲ ಪ್ರತಿನಿತ್ಯವೂ ತನ್ನನ್ನು ಏಕೆ ಈ ಕಾಣಿಕೆ ಮೂಲಕ ಸೇವಿಸುತ್ತಿದ್ದಾನೆಂದು ಅರ್ಥವೇ ಆಗಲಿಲ್ಲ. ಮುನಿ ತಂದುಕೊಡುತ್ತಿದ್ದ ಹಣ್ಣನ್ನು ಮಾತ್ರ ಕೋಶಾಧಿಕಾರಿಗೆ ಬಳಿ ಕೊಡುತ್ತಿದ್ದನು. ಇದು ಹೀಗೆಯೇ ಕೆಲವು ವರ್ಷಗಳು ನಡೆದವು. ಒಂದು ದಿನ ಮಾತ್ರ ವಿಕ್ರಮನು ಮುನಿ ತಂದುಕೊಟ್ಟ ಹಣ್ಣನ್ನು ಅರಮನೆಯೊಳಗಿನ ಎಲ್ಲಿಂದಲೋ ಬಂದ ಒಂದು ಕೋತಿಗೆ ಕೊಟ್ಟನು. ಹಸಿದ ಕೋತಿ ಹಣ್ಣನ್ನು ತಿನ್ನತೊಡಗಿತು. ಆದರೆ ಇದ್ದಕ್ಕಿದ್ದಂತೆ ಹಣ್ಣಿನೊಳಗಿನಿಂದ ಒಂದು ಅಮೂಲ್ಯ ರತ್ನವು ಹೊರಬಿದ್ದಿತು. ಇದನ್ನು ಕಂಡ ವಿಕ್ರಮನು ಚಿಕಿತನಾದನು. ಕೂಡಲೇ ಕೋಶಾಧಿಕಾರಿಯನ್ನು ಕರೆದು ತಾನು ಇದುವರೆಗೂ ಕೊಡುತ್ತಾ ಬಂದ ಹಣ್ಣುಗಳನ್ನು ಏನು ಮಾಡಿದೆ ಎಂದು ಕೇಳಿದನು. ಕೋಶಾಧಿಕಾರಿ ರಾಜನು ನೀಡಿದ ಎಲ್ಲ ಹಣ್ಣುಗಳನ್ನು ಕೋಶಾಗಾರದಲ್ಲಿ ಒಂದು ಕಡೆ ಒಟ್ಟು ಹಾಕಿದನು. ರಾಜನನ್ನು ಅಲ್ಲಿಗೆ ಕರೆದುಕೊಂಡು ಹೋದನು. ಎಲ್ಲಾ ಹಣ್ಣುಗಳು ಕೆಟ್ಟು ಹೋಗಿ ಅವುಗಳಿಂದ ಹೊರಬಂದ ರತ್ನಗಳ ರಾಶಿಯಾಗಿ ಬಿದ್ದಿದ್ದವು. ಕೋಶಾಧಿಕಾರಿಯು ಪಳಪಳನೆ ಹೊಳೆಯುತ್ತಿದ್ದ ರತ್ನಗಳನ್ನು ರಾಜನಿಗೆ ಕೊಡು ಹೋದನು. ಇದರಿಂದ ಸಂತೋಷಗೊಂಡ ವಿಕ್ರಮ ಆ ಎಲ್ಲಾ ರತ್ನಗಳನ್ನು ಕೋಶಾಧಿಕಾರಿಗಳಿಗೆ ಕೊಟ್ಟು ಮರುದಿನ ಮುನಿಯು ಬರುವಾಗಿ ಕಾದು ಕುಳಿತನು. ನಿರೀಕ್ಷಿಸಿದ ಸಮಯಕ್ಕೆ ಆ ದಿನವು ಶಾಂತಿಶೀಲ ಮುನಿಯು ಒಂದು ಹಣ್ಣಿನ ಸಮೇತ ಅರಮನೆಯ ಸಭಾಭವನ ಪ್ರವೇಶಿಸಿದನು. ವಿಕ್ರಮ ಮುನಿಯನ್ನು ಆದರದಿಂದ ಬರಮಾಡಿಕೊಂಡು ಪ್ರತಿನಿತ್ಯವೂ ಹೀಗೆ ಹಣ್ಣು ಕೊಟ್ಟು ತನ್ನನ್ನು ಸೇವಿಸುವುದಕ್ಕೆ ಕಾರಣವೇನೆಂದು ಕೇಳಿದನು. ಅಲ್ಲದೆ ಸಮಂಜಸವಾದ ಕಾರಣ ತಿಳಿಸಿದರೆ ತಾನು ಹಣ್ಣು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದನು. ಮುನಿ ಉತ್ತರಿಸುತ್ತಾ ತನಗೆ ಒಂದು ಮಂತ್ರ ಸಾಧನೆಯಲ್ಲಿ ಒಬ್ಬ ವೀರನ ಸಹಾಯದ ಅಗತ್ಯವಿದೆ, ಆ ಸಹಾಯವನ್ನು ಮಾಡಿ ಕೊಡಬೇಕೆಂದು ಕೇಳಿಕೊಂಡನು. ವಿಕ್ರಮ ಅಗತ್ಯವಾಗಿ ಸಹಾಯ ಮಾಡಿಕೊಡುವೆನೆಂದನು. ಆಗ ಮುನಿಯು, ರಾಜನೇ, ನೀನು ಮುಂದಿನ ಚತುರ್ದಶಿಯ ರಾತ್ರಿ ಇಲ್ಲಿಂದ 20 ಮೈಲುಗಳ ದೂರದಲ್ಲಿರುವ ಸ್ಮಶಾನಕ್ಕೆ ಬರಬೇಕು, ನಾನು ಅಲ್ಲಿರುವ ಆಲದ ಮರದ ಕೆಳಗೆ ಇರುತ್ತೇನೆ ಎಂದನು. ಆಗಬಹುದೆಂದು ವಿಕ್ರಮ ಮುನಿಯು ಫಲಾಹಾರಗಳಿಂದ ಸತ್ಕರಿಸಿ ಕಳುಹಿಸಿಕೊಟ್ಟನು. ಚತುರ್ದಶಿಯ ದಿನ ಬಂದಿತು. ವಿಕ್ರಮ ಮುನಿಯು ಹೇಳಿದ ಜಾಗಕ್ಕೆ ಕಾಡುದಾರಿಯಲ್ಲಿ ಕೈಯಲ್ಲಿ ಕತ್ತಿ ಹಿಡಿದು ಹೊರಟನು. ಮೈ ತುಂಬ ಕರಿ ಬಟ್ಟೆ ಹೊದ್ದುಕೊಂಡು ನಾದಿರುದಿಂದ ಯಾರಿಗೂ ಅವನು ಗುರ್ತು ಸಿಗುವಂತಿರಲಿಲ್ಲ. ಮುನಿಯು ತಿಳಿಸಿದಂತೆ ಆಲದ ಮರ ಅಡಿಯಲ್ಲಿ ಕುಳಿತಿದ್ದನು. ಅಲ್ಲಿಗೆ ವಿಕ್ರಮನು ಬಂದಾಗ ರಾತ್ರಿಯಾಗಿತ್ತು. ರಾಜನು ಕಂಡ ಮುನಿಯು, ಅಯ್ಯ ವಿಕ್ರಮ, ನೀನು ಈ ಕೂಡಲೇ ಇಲ್ಲಿಂದ ದಕ್ಷಿಣಕ್ಕೆ ಗಾವುದು ದೂರ ಹೋದರೆ ಅಲ್ಲಿ ಒಂದು ಮುತ್ತುಗದ ಮರ ಕಾಣುತ್ತದೆ. ಆ ಮರದ ಒಂದು ಕೊಂಬೆಯ ಮೇಲೆ ಹೆಣವೊಂದು ತಲೆ ಕೆಳಗಾಗಿ ತೂಗಾಡುತ್ತಿದೆ, ಅದನ್ನು ತೆಗೆದುಕೊಂಡು ಬಾ ಎಂದು ಹೇಳಿದನು. ವಿಕ್ರಮನನ್ನು ಸ್ವಲ್ಪವೂ ಮಾಡದೆ ಮುನಿಯು ಹೇಳಿದ ಮರದ ಬಳಿಗೆ ಹೋದನು. ಅಲ್ಲಿದ್ದ ಮುತ್ತುಗದ ಮರದಿಂದ ಒಂದು ಹೆಣ ತೂಗಾಡುತ್ತಿತ್ತು. ಮರ ಹತ್ತಿ ವಿಕ್ರಮನು ಹೆಣವನ್ನು ಕಟ್ಟಿದ್ದ ಹಗ್ಗವನ್ನು ಕತ್ತರಿಸಿದನು. ಆಗ ಹೆಣ ಕೆಳಗೆ ಬಿದ್ದು ಕೂಗತೊಡಗಿತು. ಜೀವವಿದೆಯೋ ಏನು ಎಂದು ವಿಕ್ರಮನು ಅದನ್ನು ಮುಟ್ಟಿ ನೋಡಿದನು. ತಕ್ಷಣ ಆ ಹೆಣ ಇಡೀ ಕಾಡೆ ಕೇಳಿಸುವಂತೆ ಗಹಗಹಿಸಿ ನಕ್ಕಿತು. ರಾಜನಿಗೆ ಅದು ಬೇತಾಳವೆಂಬುದು ತಿಳಿಯಿತು. ಹೆದರಿಕೊಳ್ಳದೆ ನಡಿ ಹೋಗೋಣ ಎಂದನು. ಹೇಳುತ್ತಿದ್ದಂತೆಯೇ ಶವವು ಮತ್ತೆ ಹೋಗಿ ಮರದ ಮೇಲೆ ನಿಂತು ಹಾಕಿಕೊಂಡಿತು. ರಾಜ ಮತ್ತೆ ಮರ ಹತ್ತಿ ಅದನ್ನು ಕೆಳಗಿಳಿಸಿ ಭುಜದ ಮೇಲೆ ಹಾಕಿಕೊಂಡು ಮುನಿಯ ಇದ್ದ ಕಡೆಗೆ ನಡೆದನು. ದಾರಿಯಲ್ಲಿ ಬೇತಾಳ, ನಾನು ಮುತ್ತುಗದ ಮರದ ಮೇಲಿರುವುದು ಹೇಳಿದ್ದು ಯಾರು? ನನ್ನನ್ನು ಹೇಗೆ ಎತ್ತಿಕೊಂಡು ಹೋಗುತ್ತಿರುವುದು ನೀನು ಯಾರು ಎಂದು ಕೇಳಿತು. ವಿಕ್ರಮನು, ತಾನು ಪ್ರತಿಷ್ಠಾನಗರದ ಮುನಿಯೊಬ್ಬ ನಿನ್ನನ್ನು ಕರೆದುಕೊಂಡು ಬರಲು ಹೇಳಿರುವುದನ್ನು ಹೇಳಿದನು. ಆಗ ಬೇತಾಳ, ಅಯ್ಯೋ ರಾಜ, ನೀನು ನನ್ನನ್ನು ಕರೆದೊಯ್ಯೂ ಲಾಡಿಯೇ, ಆದರೆ ಇದಕ್ಕೆ ನನ್ನದೊಂದು ನಿಬಂಧನೆ ಇದೆ. ಅದೇನೆಂದರೆ ನಾನು ಈ ದಾರಿ ಸಾಗಲು ಒಂದು ಸ್ವಾರಸ್ಯ ಮಾಡಿಸುವ ಕತೆ ಹೇಳುತ್ತೇನೆ. ಆದರೆ ನೀನು ಮಾತ್ರ ಮುನಿಯು ಇರುವ ಜಾಗ ಸೇರುವವರೆಗೂ ತುಟಿಕ್ ಪಿಟಿಕ್ ಎನ್ನಬಾರದು. ಹಾಗೇನಾದರೂ ತಪ್ಪಿ ಬಾಯಿ ಬಿಟ್ಟೆಯೋ ನಾನು ಮತ್ತೆ ಹಾರಿ ಹೋಗಿ ಮರಕ್ಕೆ ನೇತು ಬೀಳುತ್ತೇನೆ, ತಿಳಿಯಿತೋ ಎಂದಿತು. ವಿಕ್ರಮನು ಬೇತಾಳನ ನಿಬಂಧನೆ ಒಪ್ಪಿದನು. ಬೇತಾಳ ಹೇಳತೊಡಗಿದ ಕಥೆಯನ್ನು ಮೌನದಿಂದ ಕೇಳತೊಡಗಿದನು. ಇಲ್ಲಿಂದ ವಿಕ್ರಮ ಬೇತಾಳನ ಕಥೆಯು ಪ್ರಾರಂಭವಾಗುತ್ತದೆ.
0: ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ ಪ್ರಜ್ವಲ್ ಹೇಳಿದ ವಿಕ್ರಮ ಬೇತಾಳ ಎಂಬ ಕಥೆನ ಕೇಂದ್ರಲ್ಲ. ವಿಕ್ರಮ ಯಾರ, ಬೇತಾಳನೊಂದಿಗೆ ಅವನಿಗೆ ಹೆಂಗ್ ನಂಟ್ ಬೆಳಿತ ಅಂತ ಗೊತ್ತಾಯ್ತಲ್ಲ. ಒಂದೊಳ್ಳೆ ಚಿಂತನೆಯ ಐತಿಹಾಸಿಕ ಕತೆ ಹೇಳಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ ಕುಂದಾಪುರದ ಪ್ರಜ್ವಲ್ಗೆ ಧನ್ಯವಾದಗಳು. ನೀವು ಕೇಂತ ಇದ್ರಿ 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಕತೆ ಹೇಳೋ ಮಕ್ಕಳ ಜೊತೆ ನಾನಿದ್ದೆ ನಿಮ್ಮ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಇವತ್ತು ಸ್ಫೂರ್ತಿ ಎಂಬ ಕಥೆಯಿಂದ ಪ್ರಾರಂಭಿಸಿ ವಿಕ್ರಮ ಬೇತಾಳ ಎಂಬ ಕಥೆವರೆಗೂ ಒಟ್ಟು 6 ಕತೆ ಕೇಂದ್ರಲ್ಲ. ನಾವು ನೀವು ಇವತ್ತು ಕೇಂದ್ರದ ಕಥೆಯ ನೀತಿನೆಲ್ಲ ನಮ್ಮ ಜೀವನದಂಗೆ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದ ರೀತಿ ನೀತಿ ಎಷ್ಟು ಉತ್ತಮ ಆತ ಅಂಥೇಳಿ ನೀವೇ ಸ್ವಲ್ಪ ಯೋಚನೆ ಮಾಡಿ. ಹೌದು, ನಮ್ಮ ಅಜ್ಜಿ ಕಥೆಯಂಗೆ ಅಂಥ ಶಕ್ತಿ ಇತ್ತು. ಅದೇ ಶಕ್ತಿ ನಮಗೆ ಬದುಕುಕ್ಕೆ ತಾಕತ್ ಕೊಡುತ್ತೆ. ನಮ್ಮ ಇವತ್ತಿನ 57ನೇ ಅಜ್ಜಿ ಕತೆ ಕಾರ್ಯಕ್ರಮದಂಗೆ ಒಳ್ಳೊಳ್ಳೆ ಕತೆಗಳನ್ನ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಪುಟಾಣಿಗಳಾದ ಕೀರ್ತಿಕಾ ಕೊಕ್ಕರ್ಣಿ, ವಿಶ್ವಾಸ್ ಕುಂದಾಪುರ, ಸಂಜಯ್ ರಟ್ಟಾಡಿ, ಲಾವಣ್ಯ ಕುಂದಾಪುರ, ಶರ್ವಾಣಿ ಕೊಕ್ಕರ್ಣಿ, ಪ್ರಜ್ವಲ್ ಕುಂದಾಪುರ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮಕ್ಕಳಿಗೆ ಅಜ್ಜಿ ಕತೆ ಹೇಳೋಕೆ ಪ್ರೇರಣೆ ನೀಡಿ ಕತೆ ಹೇಳಿಕೊಟ್ಟು ಸಹಕರಿಸಿ ನಮ್ಮ ಅಜ್ಜಿ ಕತೆನ ಪ್ರೋತ್ಸಾಹಿಸುತ್ತಿರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಪೋಷಕರಿಗೂ ಧನ್ಯವಾದಗಳು. ನಿರಂತರವಾಗಿ ಈ ಕಾರ್ಯಕ್ರಮ ಮೂಡಿಬಪ್ಪಗೆ ಪ್ರೇರಕ ಶಕ್ತಿಯಾಗಿರುವವರು ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ನಿರ್ವಾಹಕಿ ಶ್ರೀಮತಿ ಜ್ಯೋತಿ ಸಾಲಿಗ್ರಾಮ. ಇವರಿಗೂ ನಮ್ಮ ಅಜ್ಜಿ ಕತೆ ಟೀಮ್ ಪರವಾಗಿ ಧನ್ಯವಾದಗಳು. ಇಷ್ಟೆಲ್ಲ ಕತೆ ಕೇಂಬತ್ತಿಗೆ ನನ್ನ ಮಗು ಕೂಡ ಒಂದು ಕತೆ ಹೇಳ್ಕೊಂಬ ಆಸೆ ಪ್ರತಿಯೊಬ್ಬ ಅಪ್ಪ ಅಬ್ಬಿಗೆ ಆಯಾತ್. ಕತೆ ಕೇಂಬ ಮಕ್ಕಳಿಗೂ ಈ ತರ ಆಸೆ ಆತ್. ಹಂಗಾರೆ ಹಿಂಗ್ ಮಾಡಿ, ನಿಮ್ಮ ಮಗಿನ ಹತ್ರ ಕುಂದಾಪುರ ಕನ್ನಡದಂಗೆ ಒಂದು ನೀತಿ ಕತೆ ಹೇಳಿಸಿ ಆಡಿಯೋ ರೆಕಾರ್ಡ್ ಮಾಡಿ ರೇಡಿಯೋ ಕುಂದಾಪುರದ ಈ ಮೊಬೈಲ್ ನಂಬರ್ಗೆ ವಾಟ್ಸ್ಆಪ್ ಹಂಗೆ ಕಳ್ಸಿಯಕ್ಕ. ಮೊಬೈಲ್ ನಂಬರ್ ಹೇಳ್ತೆ ಕೇಳಿ, ಅಲ್ಲೇ ಒಂದು ಕಾಗದ ಚೂರು ತಕೊಂಡು ಬರೆದು ಇಟ್ಕೊಂಡಿ ಅಕ್ಕ. 8073829233. ಇನ್ನೊಂದ್ಸಲ ಹೇಳ್ತೆ ಕೇಳಿ, 8073829233. ಸರಿ ಮಾಡಿ ಬರ್ಕಂಡ್ರಿ ಅಲ್ಲ. ಈ ನಂಬರ್ಗೆ ನಿಮ್ಮ ಮಗಿನ ಕತೆನ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸೋದನ್ನ ಮರಿಬೇಡಿಯಕ್ಕ. ಹಂಗೆ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ನಮಗೆ ತುಂಬಾ ಜ್ಞಾನ ಕೊಡುವ ವೈವಿಧ್ಯಮಯ ಮಾಹಿತಿ, ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ, ಜನಜೀವನ, ಹಿರಿಯ ತಲೆಮಾರಿನವರ ಆಚಾರ ವಿಚಾರ, ನಂಬಿಕೆ, ಧಾರ್ಮಿಕ ಆಚರಣೆ, ಹಳೆಯ ಹಾಡಿನ ಮನೋರಂಜನೆ, ಹೀಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಕುಂದಾಪದಂಗೆ ಪ್ರಸಾರ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೀವು ಮರೀದೇಕೆ ಅಂತ ಇರಿಯಕ್ಕ. ನೀವು ಕೇಂತಿಬಿದು 89.6 FM ರೇಡಿಯೋ ಕುಂದಾಪುರ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸತೀಶ್ ಶೆಟ್ಟಿಗಾರ್ ಜಪ್ತಿ. ಮುಂದಿನ ವಾರ ಮತ್ತೊಂದಿಷ್ಟು ಕತೆ ಹೇಳುವ ಮಕ್ಕಳನ್ನ ಒಟ್ಟಾಯ್ಕೊಂಡು ಅಜ್ಜಿ ಕತೆ ಕಾರ್ಯಕ್ರಮಗೆ ಮತ್ತೆ ನಾನು ಬರ್ತೆ. ಅಲ್ಲಿಯವರೆಗೆ ಮತ್ತೊಂದಿಷ್ಟು ಕತೆ ಕೇಮ್ಕೆ ತುದಿಗಾಲಂಗ್ ನಿಂತ್ಕೊಂಡು ಕಾಯ್ತಾ ಇರಿಯಕ್ಕ. ಹಂಗಾರೆ ಈಗ ಹೋಗಿ ಮುಂದಿನ ವಾರ ಬರ್ತೇಕ. ನಮಸ್ಕಾರ.

0: ನಮ್ ಅಜ್ಜಿ ಕತೆ ಕಾರ್ಯಕ್ರಮಕ್ಕೆ ಚಂದದ ಶೀರ್ಷಿಕೆ ಗೀತೆ ಬರೆದುಕೊಟ್ಟು ರಾಗ ಸಂಯೋಜನೆ ಮಾಡಿದವರು ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್. ಸಂಗೀತ ನಿರ್ದೇಶನ ಮಾಡಿದವರು ಯಕ್ಷಶ್ರೀ ಶಂಕರನಾರಾಯಣ ಬಳಗದ ಯಕ್ಷಗುರುಗಳಾದ ಶ್ರೀ ಕಿಶೋರ್ ಕುಮಾರ್ ಆರೂರು. ತಬಲಾ ಸಾಥ್ ನೀಡಿದ ಬಾಲ ಪ್ರತಿಭೆ ಮದರ್ ತೆರೆಸಾ ಶಂಕರನಾರಾಯಣದ ವಿದ್ಯಾರ್ಥಿ ಪನ್ನಗ ಕೆ ಆರೂರು. ಹಾಡಿಗೆ ಧ್ವನಿ ಕೊಟ್ಟವರು ಕೆಪಿಎಸ್ ಬಿತ್ಕಲ್ಕಟ್ಟೆಯ ವಿದ್ಯಾರ್ಥಿಗಳಾದ ಕುಮಾರಿ ರೂಪಾ, ಕುಮಾರಿ ಪಂಚಮಿ ಹಾಗೂ ಶಿಕ್ಷಕಿ ಶ್ರೀಮತಿ ಮಹಾಲಕ್ಷ್ಮಿ ಜಿ ಐತಾಳ್ ಬಿತ್ಕಲ್ಕಟ್ಟೆ.
1: ಪ್ರಿಯ ಕೇಳುಗರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ಕೇಳುಗ್ರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತ್ ರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಓ ಮನಸ್ಸೆ, ಅಲ್ಲಲ್ಲ ಪ್ರಿಯ ಮನಸ್ಸೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರಾಗಿರುವಂತಹ ಸ್ವರ್ಣ ಕುಂದಾಪುರ ಅವರಿದ್ದಾರೆ. ಟಾಕ್ಸಿಕ್ ರಿಲೇಶನ್ಶಿಪ್ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಈಗ ಅಂಥ ಸಂಬಂಧಗಳಿಂದ ಹೊರಬರಬೇಕು ಅಥವಾ ಆ ಸಂಬಂಧನ ಸರಿ ಮಾಡಬೇಕು, ಸರಿ ಮಾಡೋ ಸಾಧ್ಯತೆ ಇದೆಯಾ ಮೇಡಮ್?
2: ಸರಿ ಮಾಡ್ಲಿಕ್ಕೆ ಆಗುತ್ತೆ.
1: ಅರ್ಥ
2: ಖಂಡಿತ. ಈಗ ಸರಿ ಮಾಡೋದಕ್ಕಿಂತ ಮುಂಚೆ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಹೇಗೆ ಶುರು ಆಗುತ್ತೆ, ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳು ಅದೆಲ್ಲ, ಈ ರೊಮ್ಯಾಂಟಿಕ್ ಫ್ಯಾಂಟಸಿ ಕಲ್ಚರ್ ಇವತ್ತು ಇದರಲ್ಲಿ ಏನು ಆನ್ಲೈನ್ ಅಲ್ಲಿ ನಡೀತಾ ಇದೆ, ರೊಮ್ಯಾನ್ಸ್ ಅನ್ನೋದನ್ನ ತುಂಬಾ ಫ್ಯಾಂಟಸಿಯಾಗಿ ತೋರಿಸುವಂತದ್ದು, ಅದು ನಿಜ ಜೀವನದಲ್ಲಿ ಇಲ್ಲ ಅಂತ ಹೇಳಿ ಆದಾಗ ಏನಾಗುತ್ತೆ, ಭ್ರಮ ನಿರಸನ ಆಗುತ್ತೆ ಅಲ್ವಾ? ಅದು ಒಂದು. ಇನ್ನು ಅತಿಯಾದ ಭಾವನಾತ್ಮಕ ವಿಡಿಯೋಗಳು, ಈ ತುಂಬಾ ಸೆಂಟಿಮೆಂಟಲ್ ಆಗಿರುವಂತಹ ವಿಡಿಯೋಗಳು, ಲವ್ ಅಂದ್ರೆ ಹಾಗೆ ಹೀಗೆ, ರಿಲೇಶನ್ಶಿಪ್ ಅಂದ್ರೆ ಹೀಗೆ, ಅವನ್ ಏನೋ ಅವಳಿಗೋಸ್ಕರ ಎಷ್ಟೋ ಕಷ್ಟಪಟ್ಟು ಏನೇನೋ ಮಾಡ್ದ, ಎಷ್ಟೋ ವರ್ಷ ವೆಯ್ಟ್ ಮಾಡ್ದ, ಎಷ್ಟೋ ವರ್ಷ ಅವಳು ಅವನಿಗೋಸ್ಕರ ಸ್ಟ್ರಗಲ್ ಮಾಡಿ ಅವರು ಪಡ್ಕೊಂಡ್ರು, ಇಂಥದ್ದೆಲ್ಲ ಸ್ಟೋರೀಸ್. ಈಗ ನಾನು ಮೊನ್ನೆ ಒಂದ್ ಯಾವ್ದೋ ಸಂಚಿಕೆಯಲ್ಲಿ ಬೇರೆ ಒಂದು ರೇಡಿಯೋ ಇದು ಕಾರ್ಯಕ್ರಮದಲ್ಲಿ ಈ ಕೊರಿಯನ್ ಕಲ್ಚರ್ ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚಿನ ಹದಿಹರೆಯದ ಮಕ್ಕಳನ್ನ ಬಲಿ ತೆಗೆದುಕೊಳ್ತಾ ಇದೆ. ಕೊರಿಯನ್ ಕಲ್ಚರ್, ಕೊರಿಯನ್ ಗೇಮ್ಸ್, ಕೊರಿಯನ್ ಟ್ರೆಡಿಷನ್, ನೀವು ಇತ್ತೀಚೆಗೆ ಒಂದು ಕೇಳಿರ್ಬೋದು, ಒಂದು ತಿಂಗಳ ಹಿಂದೆನೋ ಉತ್ತರ ಪ್ರದೇಶದಲ್ಲಿ ಒಂದೇ ಮನೆಯ ಮೂರು ಹುಡುಗಿಯರು ಒಂದು ಚೀಟಿಯನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಅವರು ಕೊರಿಯನ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಿದ್ರಂತೆ ಸೀಕ್ರೆಟ್ಲಿ. ಅದ ಅಲ್ಲಿದೆ ಡ್ರಾಮಾಸ್, ಕೊರಿಯನ್ ಡ್ರಾಮಾಸ್ ನೋಡೋದು, ಕೊರಿಯನ್ ಸ್ಟೈಲ್ ಅಲ್ಲೇ ಕೂದಲುಗಳು, ಅವರ ಬಟ್ಟೆ ತೊಡುವಂತ ಶೈಲಿಗಳು, ಹಾಗೆ ಎಷ್ಟೋ ನೀವು ಕತೆಗಳನ್ನ ಕೇಳಿರ್ಬೋದು. ನಾನು ತುಂಬಾ ಕೇಳಿದ್ದೀನಿ ಕೊರಿಯನ್ ಹುಡುಗರನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳಿ ಮನೆ ಬಿಟ್ಟು ಹೋದಂತ ಹುಡುಗಿಯರು ಬೆಂಗಳೂರಿಂದ. ಈ ತರದೆಲ್ಲ ತುಂಬಾ ಇದೆ. ಈಗ ದಿ ಕೊರಿಯನ್ ಗೇಮ್ಸ್ಗಳು, ಅದಕ್ಕೆ ಅಡಿಕ್ಷನ್ ಆಗ್ತಾ ಇರೋರು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೊರಿಯನ್ ಹುಡುಗರ ಸ್ಟೈಲ್ ಅಲ್ಲಿ ಇವತ್ತು ನೀವು ನೋಡಿರ್ಬೋದು, ತುಂಬಾ ಲೂಸ್ ಲೂಸ್ ಆಗಿರೋ ಜೀನ್ಸ್ಗಳು, ಈ ತರದ್ದೆಲ್ಲ ಹಾಕೊಂಡು ಲೂಸ್ ಲೂಸ್ ಆದ ಶರ್ಟ್ಸ್ಗಳು, ಇವುಗಳನ್ನೆಲ್ಲ ಅಂದ್ರೆ ಕೊರಿಯನ್ ಸ್ಟೈಲ್ ನ ಫಾಲೋ ಮಾಡುವಂಥದ್ದು, ಈ ತರ ತುಂಬಾ ಇದಿದೆ. ಯಾವುದೋ ಒಂದು ದೇಶದ ಕಲ್ಚರ್ ಅನ್ನ ನಾವು ದೂರೋದು ಪ್ರಶ್ನೆ ಅಲ್ಲ, ಎಲ್ಲಿಯವರೆಗೂ ಒಳ್ಳೆ ರೀತಿಯಲ್ಲಿ ನಡೀತದೆ ಅಲ್ಲಿವರೆಗೂ ಯಾವುದು ಸಮಸ್ಯೆ ಬರೋದಿಲ್ಲ. ಬಟ್ ಅದೇ ಅಡಿಕ್ಷನ್ ಆದಾಗ ಅದು ಯಾವುದೇ ಕಲ್ಚರ್ ಇರಲಿ, ಯಾವುದೇ ವಿಷಯ ಇರಲಿ, ಅದು ತುಂಬಾ ಅಪಾಯಕಾರಿ. ಹಾಗೆ ಈ ತರ ಆನ್ಲೈನ್ ಅಲ್ಲಿ ತುಂಬಾ ಸೆಂಟಿಮೆಂಟ್, ನೀವು ಕೊರಿಯನ್ ಡ್ರಾಮಾಸ್ಗಳನ್ನ ನೀವು ನೋಡಿದ್ರೆ, ಅದನ್ನ ಕೇಳದ ಮೇಲೆ ನಾನು ಒಂದಿನ ನೋಡಿದ್ದೆ ಏನಿರುತ್ತೆ ಅದರಲ್ಲಿ ಅಂತ ಹೇಳಿ, ತುಂಬಾ ಇಂಥದ್ದೇ ಎಲ್ಲ ಈಗ ಇರೋದ್ರಿಂದ ತುಂಬಾ ಫ್ಯಾಂಟಸಿ ಆಗಿರುತ್ತೆ ಅದರಲ್ಲಿ. ಲವ್ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ, ಎಷ್ಟು ಕಷ್ಟಪಟ್ಟು ಅಥವಾ ಆ ಹುಡುಗಿಗೋಸ್ಕರ ಆ ಹುಡುಗನಿಗೋಸ್ಕರ ಏನೇನೆಲ್ಲ ಸಹಿಸ್ಕೊಳ್ತಾರೆ ಅವರು, ಇದೆಲ್ಲ ಏನಿದೆ ಅಲ್ಲ, ಇದು ಕೂಡ ನಮ್ಮ ಯೂಸ್ ಅಲ್ಲಿ ನಾವು ನಿಜವಾದ ಪ್ರೀತಿ ಅಂತ ನಮ್ದಾಗಬೇಕು ಅಂದ್ರೆ ನಾವು ಇದನ್ನೆಲ್ಲ ಅನುಭವಿಸ್ಬೇಕು, ಈ ನೋವನ್ನೆಲ್ಲ ಅನುಭವಿಸ್ಬೇಕು. ನಾನು ನನ್ನ ಕೈಗೆ ನಾನು ಹರ್ಟ್ ಮಾಡಿಕೊಂಡು ಅಷ್ಟೆಲ್ಲ ನಾವು ನೋವು ಅನುಭವಿಸಿದೆ ಅಂದ್ರೆ ಮಾತ್ರ ನನ್ನ ಪ್ರೀತಿ ನಿಜವಾದ ಪ್ರೀತಿ, ಇಲ್ಲ ಅಂತ ಹೇಳಿದ್ರೆ ಅದು ನಿಜವಾದ ಪ್ರೀತಿ.

0: ಮೂವೀಸ್ ಸೀರಿಯಲ್ಸ್ ಇವುಗಳನ್ನೆಲ್ಲ ನೋಡಿ ನೋಡಿ ಮಕ್ಕಳುಗಳು ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ತುಂಬಾ ನೋವು ಅನ್ಸಿದ್ರೆ ಅದು ಪ್ರೀತಿ, ಅದಿಲ್ಲ ಅಂತ ಹೇಳಿದ್ರೆ ಅದು ನೋವಿಲ್ಲ ಅಂತ ಹೇಳಿದ್ರೆ ಅದು ನಿಜವಾದ ಪ್ರೀತಿನೇ ಅಲ್ಲ ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ತುಂಬಾ ಅಬ್ಸೆಷನ್ ಅಂತ ಹೇಳಿದ್ರೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಅಂದ್ಕೊಳ್ಳೋದು. ಅಂದ್ರೆ ನಾನು ತುಂಬಾ ಟಾರ್ಚರ್ ಕೊಡ್ತಿದ್ದೇನೆ, ಅಥವಾ ನನ್ಗೆ ಮೆಸೇಜ್ ಪಟ್ಟಂತ ರಿಪ್ಲೈ ಮಾಡ್ಬೇಕು, ಇಲ್ಲ ನನ್ನ ಬಿಟ್ಟು ನೀನ್ ಬೇರೆ ಯಾರ ಹತ್ರ ಮಾತಾಡ್ಬಾರ್ದು ಆತರ ಎಲ್ಲ ನಾವು ಅಂದ್ಕೊಂಡಿದ್ರೆ ನಾವು ಅವರಿಗೆ ಇದಾಗಿದ್ದೇವೆ ಅಂತ ಹೇಳಿ ಅಂದ್ಕೊಳ್ಳೋದು, ಬದ್ಧರಾಗಿದ್ದೇವೆ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು, ಇದೆಲ್ಲ ತಪ್ಪು ಕಲ್ಪನೆಗಳೆಲ್ಲ. ಈ ತರದೆಲ್ಲ ಮಾಡಿದಾಗ ಈ ಟಾಕ್ಸಿಕ್ ರಿಲೇಶನ್ಶಿಪ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ನೋಡ್ಬೋದು, ಅಸೂಯೆ ಪಡೋದಂತ ಹೇಳಿದ್ರೆ ನಮ್ಗೆ ತುಂಬಾ ಪ್ರೀತಿ ಇದೆ ಕಾಳಜಿ ಇದೆ ಅಂತ ಹೇಳಿ ಅಂದ್ಕೊಳ್ಳೋದು. ಕೆಲವು ಹುಡುಗಿಯರು, ಇತ್ತೀಚೆಗೆ ನಾನೊಂದು ಯಾವುದೋ ಒಂದು ಹುಡುಗಿಯನ್ನ ಕೌನ್ಸಿಲಿಂಗ್ ಮಾಡುವಾಗ ಅವಳು ಹೇಳ್ತಾ ಇದ್ಲು, ನಾನು ಬೇರೆ ಯಾವ್ದಾದ್ರು ಹುಡುಗರ ಹತ್ರ ಮಾತಾಡಿದ್ರು ಅವನಿಗೆ ಏನು ಅನ್ಸಲ್ಲ ಅಂತ. ಅಂದ್ರೆ ನಾನ್ ಬೇರೆ ಯಾರ ಹುಡುಗನ ಹತ್ರ ಮಾತಾಡಬಾರ್ದು ಅಂತ ಅವನ್ ಕಂಟ್ರೋಲ್ ಮಾಡಿದ್ರೆ ಅವನಿಗೆ ನನ್ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಅರ್ಥ, ಇಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಅವನಿಗೆ ಕೇರ್ ಇಲ್ಲ ಪ್ರೀತಿ ಇಲ್ಲ ಅಂತ ಹೇಳಿ ಅರ್ಥ. ಆತರ ರಿಲೇಶನ್ಶಿಪ್ ಈ ತರ ಈಗ ಯೂತ್ಸ್ ಅಲ್ಲಿ ಈ ತರ ಇದೆ. ಇದೆಲ್ಲ ತಪ್ಪು ಕಲ್ಪನೆಗಳು, ಇದರಿಂದಾಗಿ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಸ್ವಲ್ಪ ಜಾಸ್ತಿ ಆಗತ್ತೆ ಅಂತ ಹೇಳಿ ಹೇಳ್ಬೋದು. ಇದು ಮಾನಸಿಕವಾಗಿ ಬಹಳ ಅಪಾಯಕಾರಿ ಇದೆಲ್ಲ. ಪ್ರೀತಿಯ ನಿಜವಾದ ಪ್ರೀತಿ ಹೇಗಿರ್ಬೇಕು, ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಬಾರ್ದು
1: ಅಲ್ವಾ.
0: ಆದ್ರೆ ಈಗ ಇರುವಂತಹ ಪ್ರೀತಿಯನ್ನು ನೀವು ಕೇಳಿ ನೋಡಿ, ಯಾರೇ ಪ್ರೀತಿಸುವ ಇಬ್ಬರು ಪಾರ್ಟ್ನರ್ಸ್ ಅನ್ನು ನೀವು ತಂದು ಕೂರಿಸಿದ್ರೆ ಸಂತೋಷವಾಗಿದ್ದಾರೆ ಅವರು, ಶಾಂತಿ ಇದೆಯಾ ಅವ್ರ ನಡುವೆ? ಇದು ಪ್ರತಿಯೊಬ್ಬರು ಅವರವರಿಗೆ ಕೇಳ್ಕೊಳ್ಬೇಕಾದಂತ ಪ್ರಶ್ನೆ. ನಾನೊಂದು ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಶಾಂತವಾಗಿದ್ದೇನಾ, ನಾನು ಬೆಳವಣಿಗೆ ನನ್ನ ಲೈಫಲ್ಲಿ ಬೆಳವಣಿಗೆ ಇದೆಯಾ, ಗ್ರೋತ್ ಇದೆಯಾ, ಅಥವಾ ನಾನು ಅವನದೇ ಒಂದು ಇದರಲ್ಲಿ ಮುಳುಗಿ ಹೋಗಿ ನನ್ನ ಎಷ್ಟೋ ಹವ್ಯಾಸಗಳನ್ನು ಬಿಟ್ಟು ಅವನ ಹತ್ರನೇ ನಾನು ಚಾಟ್ ಮಾಡೋದು, ಅವನ ಹತ್ರನೇ ಮಾತಾಡೋದು, ನನ್ನ ಎಷ್ಟೋ ಸ್ಕಿಲ್ಸ್ಗಳನ್ನೆಲ್ಲ ನಾನು ಬಿಡ್ತಾ ಬಂದಿದ್ದೇನಾ, ನನ್ನ ಜೀವನದಲ್ಲಿ ನಾನು ಇನ್ನು ಕೆಳಗೆ ಸ್ತರಕ್ಕೆ ಹೋಗ್ತಾ ಇದ್ದೇನೆ ಅಥವಾ ಮೇಲ್ಮಟ್ಟಕ್ಕೆ ಏರ್ತಾ ಇದ್ದೇನಾ, ನಾನು ಒಳ್ಳೆಯ ಗುಣಗಳನ್ನ ಒಳ್ಳೆಯ ಹವ್ಯಾಸಗಳನ್ನ ಒಳ್ಳೆಯದನ್ನ ಬೆಳೆಸ್ಕೊಳ್ತಾ ಇದ್ದೇನೆ, ಜಾಸ್ತಿ ಮಾಡ್ಕೊಳ್ತಾ ಇದ್ದೇನೆ, ಕಳ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಪ್ರತಿಯೊಬ್ಬರು ಅವರವರೇ ಕೇಳ್ಕೊಳ್ಬೇಕು ಅವರನ್ನ. ಆಗ ಗೊತ್ತಾಗತ್ತೆ ಇದು ಟಾಕ್ಸಿಕ್ ರಿಲೇಶನ್ಶಿಪ್ ಅಥವಾ ನಿಜವಾಗ್ಲೂ ಪ್ರೀತಿನಾ
1: ಅನ್ನೋದು.
0: ಇನ್ ಕೆಲವರು ಪ್ರೀತಿಲಿದ್ದಾರೆ ಅಂತ ಹೇಳಿ ಆದ್ರೆ ಅವ್ರ ವ್ಯಕ್ತಿತ್ವನೇ ಅದೇ ಅಂತ ಹೇಳಿ ಮಾಡ್ಕೊಂಡು ಬಿಡ್ತಾರೆ. ಅಂದ್ರೆ ಸ್ವತಂತ್ರವಾಗಿ ನಮ್ಗೊಂದು ಜೀವನ ಇದೆ ಅನ್ನೋದನ್ನೇ ಅವರು ಮರೆತು ಬಿಡ್ತಾರೆ. ಉದಾಹರಣೆಗೆ ಈಗ ಅವರ ಮನಸ್ಥಿತಿ ಹೇಗಿತ್ತು ಮುಂಚೆ, ಅಥವಾ ಅವರ ಆತ್ಮವಿಶ್ವಾಸ, ಭವಿಷ್ಯ, ಅವರ ಪ್ರೇರಣೆ ಎಲ್ಲ ಕೂಡ ಆ ಒಂದು ಸಂಬಂಧದ ಸುತ್ತ ಮಾತ್ರ ಇರುತ್ತೆ. ಅದನ್ನ ಬಿಟ್ಟು ಹೊರಗಡೆ ಅವರು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಯಾವುದೋ ಒಂದು ಹುಡುಗ ಹುಡುಗಿ ಕಾಲೇಜಲ್ಲಿ ಇದ್ದಾರೆ, ಲವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಆ ಹುಡುಗಿ ಅಥವಾ ಆ ಹುಡುಗನ ಬಗ್ಗೆ ಅವರು ಯೋಚನೆ ಮಾಡೋದನ್ನ ಬಿಟ್ಟು ಹೊರಗಡೆ ಏನನ್ನೂ ಯೋಚನೆ ಮಾಡೋದಕ್ಕೆ ಅವರು ಹೋಗೋದೇ ಇಲ್ಲ. ಎಲ್ಲ ಅವರ ಯೋಚನೆಗಳು ಆ ಸಂಬಂಧದ ಸುತ್ತನೇ ಇರುತ್ತೆ. ಆ ಸಂಬಂಧದಲ್ಲಿ ಒಂದು ಚೂರು ಏನಾದರೂ ಏರುಪೇರಾಯಿತು ಅಂತ ಹೇಳಿದ್ರೆ ಅವರ ಅಸ್ತಿತ್ವನೇ ಅಲ್ಲಾಡ್ಲಿಕ್ಕೆ ಶುರು ಆಗುತ್ತೆ. ಅವರಿಲ್ಲ ಅಂತ ಹೇಳಿದ್ರೆ ನಾನು ಏನೂ ಅಲ್ಲ, ನನ್ನ ಜೀವನಕ್ಕೆ ಬೆಲೆನೇ ಇಲ್ಲ ಅಂತ ಹೇಳಿ, ನನ್ನ ಜೀವನ ಏನು, ನಾನು ಶೂನ್ಯ, ಅವರಿದ್ರೆ ಮಾತ್ರ ನನಗೆ ಬೆಲೆ ಅಂತ ಹೇಳಿ ಆ ಥರ ಎಲ್ಲ ಅಂದ್ಕೊಳ್ಳುವಂಥದ್ದು, ಇವೆಲ್ಲ ಭಾವನಾತ್ಮಕ ಪರಾವಲಂಬನೆ, ಇದು ಇಮೋಷನಲ್ ಡಿಪೆಂಡೆನ್ಸಿ. ಇದೆಲ್ಲ ಒಳ್ಳೇದಲ್ಲ, ಅಂದ್ರೆ ಆರೋಗ್ಯಕರ ಅಲ್ಲ ಅಂತ ಹೇಳಿ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಈ ಆರೋಗ್ಯಕರವಾಗಿಲ್ಲದೆ ಇರುವಂತಹ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಏನಿದೆ ಅಲ್ಲ, ಇದು ಅವರ ಈ ಸಂಬಂಧ ಇದು ಬದುಕನ್ನೇ ಅವರ ಬದುಕನ್ನೇ ನುಂಗಿ ಹಾಕಿಬಿಡುತ್ತೆ. ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳಿ ಹೇಳ್ಬೋದು. ಸರಿ, ಇದು ಹೇಗೆ ಜಾಸ್ತಿ ಆಗತ್ತೆ? ಒಂದು ಫೋನ್ನಿಂದ. ಇವತ್ತು ಫೋನ್ ಹೇಗಿಂದ್ರೆ ಮುಂಚೆ ಈ ಲ್ಯಾಂಡ್ಲೈನ್ ಫೋನ್ಗಳೆಲ್ಲ ಇತ್ತು ಅಂತ ಹೇಳಿ
1: ಇಟ್ಕೊಳ್ಳಿ,
0: 24 ಗಂಟೆ ಕೈಯಲ್ಲಿ ಇರುತ್ತ ಅದು?
1: ಇಲ್ಲ
0: ಇಲ್ಲ, ಯಾವಾಗ್ಲೂ ಒಂದ್ಸಲ ಮನ್ಸಿಗೆ ಬಂದಾಗ ಮನ್ಸಾದಾಗ ಒಂದ್ ಮಾತಾಡೋದು ಆತರ
1: ತಗೊಂಡೋಗ್ಲಿಕ್ಕೆ
0: ಇರ್ತಾ ಇರ್ಲಿಲ್ಲ. ಒಂದು ಇಮೋಷನಲ್ ರೆಸ್ಟ್ ಇರ್ತಾ ಇತ್ತು ಅಲ್ವಾ, ಭಾವನಾತ್ಮಕ ಒಂದು ವಿರಾಮ ಇರ್ತಾ ಇತ್ತು. ಇವಾಗ ಹೇಗಿದೆ? 24 ಗಂಟೆ ಫೋನ್ ಕೈಯಲ್ಲಿ ಇರುತ್ತೆ, 24 ಗಂಟೆ ಕನೆಕ್ಷನ್ ಅಲ್ಲೇ ಇರ್ತಾರೆ. ಇವತ್ ನೀವು ನೋಡ್ಬೋದು ಈ ಸಂಬಂಧ ರಿಲೇಶನ್ಶಿಪ್ ಅಲ್ಲಿ ಇರೋರು ರಾತ್ರಿ ಲೇಟ್ ನೈಟ್ 3 ಗಂಟೆ 4 ಗಂಟೆವರೆಗೆ ಆನ್ಲೈನ್ ಇರ್ತಾರೆ, ಚಾಟ್ ಮಾಡ್ತಾ ಕುತ್ಕೊಂಡಿರ್ತಾರೆ. ಇನ್ನು ಹೆಚ್ಚಿನ ವೃದ್ಧ

0: ನಾನು ನೋಡಿದ್ದೇನೆ ಈ ಸಣ್ಣ ಮಕ್ಕಳಿಂದ ಹಿಡಿದು ಇವಾಗ ಶುರುವಾಗಿದೆ. ಲಾಸ್ಟ್ ಸೀನ್ ನೋಡೋದು ಯಾವಾಗ? ಲಾಸ್ಟ್ ಸೀನ್ ವಾಟ್ಸಪ್ ಅಲ್ಲಿ ನನಗೆ 10 ಗಂಟೆಗೆ ಗುಡ್ ನೈಟ್ ಅಂತ ಹೇಳಿದಾನೆ, ಆದ್ರೆ ರಾತ್ರಿ 2 ಗಂಟೆಗೆ ಲಾಸ್ಟ್ ಸೀನ್ ಇದೆ ಒಂದು. ಹಾಗಾದ್ರೆ ಇವನು ಯಾರ ಹತ್ರ ಮಾತಾಡ್ತಿದ್ದ? ಅಂದ್ರೆ ಪ್ರತಿಯೊಬ್ಬರ ಲಾಸ್ಟ್ ಸೀನ್ ಅನ್ನ ಚೆಕ್ ಮಾಡಿ ಅದಕ್ಕಿನ್ ಮಾಡುದು, ಮತ್ತೆ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾ ಕುತ್ಕೊಳ್ಳೋದು. ಕೆಲವರು ಈ 10 ಗಂಟೆಗೆ ಮೆಸೇಜ್ ಹಾಕಿ 12 ಗಂಟೆ ಆದ್ರೂ ರಿಪ್ಲೈ ಬರಲಿಲ್ಲ ಅಂದ್ರು 12 ಗಂಟೆ ಆದ್ರೂ ನಿದ್ದೆ ಮಾಡೋದಿಲ್ಲ, ಆ ರಿಪ್ಲೈಗೋಸ್ಕರ ಕಾಯ್ತಾ ಕುತ್ಕೊಳ್ಳೋದು. ಆಮೇಲೆ ಅವ್ರು ಏನ್ ಟೈಪಿಂಗ್, ಈಗ ಕೆಲಸಲ ಇದು ನನ್ನ ಹತ್ರ ಬಂದಿರೋ ಕೇಸೆ, ಆ ಕಡೆಯಿಂದ ಅವ್ರು ಟೈಪ್ ಮಾಡ್ತಾ ಇರ್ತಾರೆ, ಅದು ಟೈಪಿಂಗ್ ಅಂತ ಹೇಳಿ ತೋರಿಸುತ್ತಲ್ಲ, ಬಟ್ ನನ್ಗೆ ಬರಲ್ಲ ಇಲ್ಲಿ, ಅದ್ರ ಮೇಲೆ ಕಣ್ಣಿಡೋದು ಈ ಟೈಪ್ ಮಾಡ್ತಾ ಇದಾರ ಇಲ್ವಾ, ಆನ್ಲೈನ್ ಬಂದ್ರ ಇಲ್ವಾ, ಈ ತರ ಅದ್ರ ಮೇಲೆಲ್ಲ ಕಣ್ಣಿಟ್ಟು ಅದ್ ಹರಾಜ್ ಮಾಡುವಂಥದ್ದು. ನಿನ್ನ ಈ ತರ ಮಾಡ್ತಾ ಇದ್ದಿ ಇಷ್ಟೊತ್ತಿಂದ ಟೈಪಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ ಬಟ್ ನನಗೆ ಬಂದಿಲ್ಲ, ನೀನ್ ಹಾಗಾದ್ರೆ ಏನ್ ಮಾಡ್ತಿದ್ದಿ, ಈ ತರ ಸಣ್ಣ ಸಣ್ಣ ವಿಷಯಗಳಲ್ಲಿ ಹರಾಜ್ ಮಾಡುವಂಥದ್ದು ಇದು ಎಲ್ಲ ಜಾಸ್ತಿ ಇದೆ. ಮತ್ತೆ ಈ ಆನ್ಲೈನ್ ಆಕ್ಟಿವಿಟಿಯನ್ನೇ ಅವ್ರು ವಿಶ್ಲೇಷಣೆ ಮಾಡ್ತಾ ಕುತ್ಕೊಳ್ಳೋದು, ಅದನ್ನೇ ಜಡ್ಜ್ ಮಾಡ್ತಾ ಕುತ್ಕೊಳ್ಳೋದು. ನೋಡಿ, ನೀನು 8 ಗಂಟೆಗಿದ್ದಿ, ನೀನು ಯಾವಾಗ ನೋಡಿದ್ರು ಆನ್ಲೈನ್ ಇದ್ದಿ, ಬಟ್ ನನಗೆ ನೀನು ಮೆಸೇಜ್ ಮಾಡಲ್ಲ, ಮತ್ತೆ ಯಾರ ಹತ್ರ ಮಾತಾಡ್ತಿದ್ದಿ, ಮತ್ತೇನು ಮಾಡ್ತಿದ್ದೀಯಾ ಅನ್ನುವಂಥದ್ದೆಲ್ಲ. ಆದರೆ ಒಬ್ಬರನ್ನ ಮಾನಿಟರ್ ಮಾಡೋದು, ಈ ಆನ್ಲೈನ್ ಆಕ್ಟಿವಿಟೀಸ್ ಏನಿದೆ ಅಲ್ಲ ಅದನ್ನು ಮಾನಿಟರ್ ಮಾಡುವಂಥದ್ದು, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಒಂದು ನರಮಂಡಲದ ವ್ಯವಸ್ಥೆಯನ್ನೇ ಅದು ಆಂಗ್ಸೈಟಿಯಿಂದ ತುಂಬಿರುವ ಹಾಗೆ ಮಾಡುತ್ತೆ ಅಲ್ವಾ. ಯಾವಾಗ ನೋಡಿದ್ರು ಆಂಗ್ಸೈಟಿ. ಒಂದು ಕೇಸ್ ಇತ್ತು, ಆ ಹುಡುಗಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವನು ಎಷ್ಟೊತ್ತಿಗೆ ಮೊಬೈಲ್ ಆನ್ ಮಾಡ್ತಾನೆ ಅವಳಿಗೆ ಪಟ್ಟ ಗೊತ್ತಾಗ್ತಿತ್ತು. ರಾತ್ರಿ 3 ಗಂಟೆ ಆಗಲಿ 4 ಗಂಟೆ ಇರಲಿ ಆನ್ ಮಾಡಿದ ತಕ್ಷಣ ಅವಳು ಮೆಸೇಜ್ ಹಾಕ್ತಾ ಇದ್ಲು, ಕಾಲ್ ಮಾಡ್ತಾ ಇದ್ಲು, ಅಂದರೆ ನಿದ್ದೆನೇ ಮಾಡದೆ ವೆಯ್ಟ್ ಮಾಡೋದು, ಅಷ್ಟು ಡೆಸ್ಪರೇಟ್ ಆಗಿ ವೆಯ್ಟ್ ಮಾಡೋದು. ಇದೆಲ್ಲ ತುಂಬ ಸ್ಟುಪಿಡಿಟಿ ಅಂತ ಹೇಳಿ ನಮ್ಗೆ ಅನಿಸಿದ್ರು ಕೂಡ ಆ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಅದು ಅರ್ಥ ಆಗೋದಿಲ್ಲ. ಅವರಿಗೆ ಅವರ ದೃಷ್ಟಿಯಲ್ಲಿ ನಾವು ಕೇಳಿದಾಗ ಅದು ರಿಯಲ್ ಲವ್ ಆ ಥರ ಅಂತ ಹೇಳಿ ಅವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಇದರಿಂದ ಏನು ಮಾಡ್ತಾರೆ ಅಂದರೆ ಸರಿಯಾಗಿ ಊಟ ತಿಂಡಿ ಮಾಡೋದಿಲ್ಲ, ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಒಂದು ಮಾನಸಿಕ ಆರೋಗ್ಯ ಅಂತೂ ಹಾಳಾಗೇ ಆಗುತ್ತೆ, ಅದರ ಜೊತೆಗೆ ದೈಹಿಕವಾಗಿ ಕೂಡ ಆರೋಗ್ಯ ಇವರದ್ದು ಹಾಳಾಗ್ತಾ ಬರುತ್ತೆ. ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಬರೀ ಮನಸ್ಸಿನ ನೆಮ್ಮದಿಯನ್ನು ಮಾತ್ರ ಕದಿಯೋದಿಲ್ಲ. ಯಾವಾಗ ಮನುಷ್ಯ ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದಿಲ್ಲ, ಯಾವಾಗ ನೋಡಿದ್ರು ಆಂಗ್ಸೈಟಿಯಿಂದ ಇರ್ತಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರದ್ದು ಹೆಲ್ತ್ ಕೂಡ ಹಾಳಾಗತ್ತೆ. ಹಾಗಾಗಿ ಈಗ ಇರುವಂತಹ ಯೂತ್ಸ್ ಏನಿದ್ದಾರೆ, ತುಂಬ ಚಿಕ್ಕ ಪ್ರಾಯದಿಂದ ಶುರುವಾಗಿದೆ. ಈಗ 3-4 ಕ್ಲಾಸಿನ ಮಕ್ಕಳೆಲ್ಲ ಲವ್ ನನಗೆ ಲವ್ವರ್ ಇದ್ದಾನೆ ಲವ್ವರ್ ಇದ್ದಾಳೆ ಅಂತ ಹೇಳಿ ಹೇಳ್ತಾರೆ ಓಪನ್ ಆಗಿ. ಇದು ಪ್ರೀತಿಯ ಅರ್ಥ ಗೊತ್ತಿದ್ದು ಮಾಡುವಂಥದ್ದಲ್ಲ ಇದೆಲ್ಲ. ಈ ಮಾತಾಡುವಂಥದ್ದನ್ನು ಸ್ವಲ್ಪ ಕೇರ್ ತೋರಿಸೋದನ್ನು, ಕನೆಕ್ಟಿವಿಟಿ, ಏನು ಕನೆಕ್ಟ್ ಆಗಿರ್ತಾರೆ, ಚಾಟ್ ಮಾಡ್ತಿರ್ತಾರೆ ಅಥವಾ ಮಾತಾಡ್ತಿರ್ತಾರೆ, ಅದನ್ನೇ ಪ್ರೀತಿ ಅಂತ ಹೇಳಿ ತಪ್ಪಾಗಿ ಅರ್ಥೈಸಿಕೊಂಡು ಒಂದು ಅಬ್ಸೆಷನ್ ಇದೆಲ್ಲ ಆಮೇಲೆ, ಅದರಿಂದಾಗಿ ಈ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋದು, ಬ್ಲ್ಯಾಕ್ಮೇಲ್ ಮಾಡೋದಿರ್ಬೋದು ಅಥವಾ ಮೆಂಟಲ್ ಹರಾಸ್ಮೆಂಟು, ಇವೆಲ್ಲವೂ ಕೂಡ ಈ ಟಾಕ್ಸಿಕ್ ರಿಲೇಷನ್ಶಿಪ್ನ ಪಾರ್ಟ್ಸ್ಗಳೆಲ್ಲ.
1: ಇದರಿಂದ ಎದ್ದು ಹೋಗೋದು ಅಥವಾ ಇದರಿಂದ ದೂರ ಆಗೋದು ಹೆಂಗೆ ಅಂತ
0: ಖಂಡಿತವಾಗ್ಲು ಫಸ್ಟ್ ಅವರಿಗವರು ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ನನ್ನ ರಿಲೇಷನ್ಶಿಪ್ ಟಾಕ್ಸಿಕ್ ಇದೆಯಾ ಅಥವಾ ಚೆನ್ನಾಗಿದೆಯಾ? ಈ ರಿಲೇಷನ್ಶಿಪ್ಪಿಂದ ನಾನು ಏನಾದರೂ ಅಭಿವೃದ್ಧಿ ಹೊಂದುತ್ತಾ ಇದ್ದೇನೆಯಾ, ನನ್ನ ಡೆವಲಪ್ಮೆಂಟ್ ಆಗ್ತಾ ಇದೆಯಾ, ಅಥವಾ ನಾನು ಇನ್ನೂ ಕುಸಿತಾ ಇದ್ದೇನಾ, ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಈ ಸಂಬಂಧ ನನಗೆ ಶಾಂತಿಯನ್ನು ತಂದುಕೊಡ್ತಾ ಇದೆಯಾ ಅಥವಾ ನನಗೆ ನನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆಯಾ? ನಾನು ಸರಿಯಾಗಿ ನಿದ್ರೆ ಮಾಡ್ತಾ ಇದ್ದೇನೆ? ಒಂದು ಪ್ರೀತಿ ಅಂದರೆ ಏನು? ನಿಮ್ಗೆ ನೆಮ್ಮದಿ ಕೊಡಬೇಕು. ನೆಮ್ಮದಿ ಏನು ಮಾಡುತ್ತೆ? ನೀವು ಶಾಂತವಾಗಿ ನಿದ್ರೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಲ್ವಾ? ಇದೆಲ್ಲ ಇಲ್ಲ ಅಂತ ಹೇಳಿ ಆದರೆ ಡೆಫಿನೆಟ್ಲಿ ನಾವು ನಮ್ಮ ಯಾರು ಕೇಳ್ತಿದ್ದಾರೆ, ಯಾರು ಈ ಥರ ರಿಲೇಷನ್ಶಿಪ್ಪಲ್ಲಿದ್ದಾರೆ ಅವ್ರು ಅವ್ರಿಗೇನೆ ಕೇಳ್ಕೊಳ್ಬೇಕು. ಸೊ ಇದು ಮುಂದೆ ನನ್ನನ್ನು ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸ್ಬೋದು? ಏನೂ ಮಾಡಲಿಲ್ಲ ಅಂತ ಹೇಳಿದ್ರು, ರಿಲೇಷನ್ಶಿಪ್ ಹಾಳಾಗುತ್ತೋ ಕೆಟ್ಟದಾಗುತ್ತೋ ಅದು ಸೆಕೆಂಡ್ರಿ, ಬಟ್ ಫಸ್ಟ್ ಆಫ್ ಆಲ್ ನನ್ನನ್ನು ಒಂದು ರೋಗಿಯನ್ನಾಗಿಯಾದರೂ ಮಾಡುತ್ತಲ್ಲ ಇದು ಅಲ್ವಾ? ಮುಂದೆ ಒಂದನ್ನ ಮೆಂಟಲ್ ಅಥವಾ ಫಿಸಿಕಲ್ ಎರಡೂ ರೀತಿಯಿಂದ ರೋಗಿ ಆಗ್ತೇನೆ ನಾನು. ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತ ಹೇಳಿ ಆದರೂ ಕೂಡ ನಾನೇನು ಮಾಡಬೇಕು? ಈ ರಿಲೇಷನ್ಶಿಪ್ಪಿಂದ ಹೊರಗೆ ಬರಬೇಕು, ಇಲ್ಲ ಆ ರಿಲೇಷನ್ಶಿಪ್ ಅನ್ನ ಸುಧಾರಿಸ್ಕೊಳ್ಬೇಕು. ಇಬ್ರು ಕೂತ್ಕೊಂಡು ಮಾತಾಡಿ ನೋಡು ಈ ತರ ನಮ್ಮ ರಿಲೇಷನ್ಶಿಪ್ ಇರೋದಿದ್ದು ಟಾಕ್ಸಿಕ್ ಆಗ್ತಾ ಇದೆ, ಸೊ ನಾವು ಇದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು, ಒಂದ ನಾವು ಇದರಿಂದ ದೂರ ಸರಿಬೇಕು, ಇಲ್ಲ ಇದನ್ನ ಸರಿ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ನಮ್ಗೆ ಯಾವತ್ತು ಇಬ್ರಿಗೂ ಮುಂದೆ ಯಾವತ್ತಿದ್ರು ಇದು ತೊಂದರೆನೆ ಕೊಡುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು.
1: ಅಂತ ಟಾಕ್ಸಿಕ್ ರಿಲೇಷನ್ಶಿಪ್ ನ ಸರಿ ಮಾಡಕ್ ಆಗ್ತಾ ಮಾರ್ರೆ
0: ಆಗುತ್ತೆ,
1: ಎಂತ ಮಾಡ್ಕ ಹ್ಯಾಂಗ್ ಮಾಡುದು
0: ಅದೇ ಈಗ.
1: ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಈಗ ಟೀನೇಜ್ ಲವ್ಗಳು ಇಂಥ ಲವ್ ಸ್ಟೋರೀಸ್ಗಳಲ್ಲಿ ತಿಳುವಳಿಕೆ ಕಡಿಮೆ. ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಅನ್ ಇನ್ಫ್ಯಾಚುಯೇಷನ್, ಅವರಿಗೆ ಆಕರ್ಷಣೆ ಅವ್ರ ಮೇಲೆ ಅಷ್ಟೇ ಬಿಟ್ರೆ ಅದು ಲವ್ ಅಲ್ಲ. ಬಟ್ ಅದ್ರಲ್ಲಿ ಆ ಮಕ್ಕಳು ಸಫರ್ ಆಗೋದು ತುಂಬಾ. ಸೊ ಹೇಗೆ ಅದನ್ನ ಸರಿ
0: ಅರ್ಥ ಮಾಡ್ಕೊಳ್ಬೇಕು ಈ ರಿಲೇಷನ್ಶಿಪ್ ಹೇಗೆ ಅರ್ಥ ಮಾಡ್ಕೊಂಡಾಗ ತಾನೆ. ನಾವು ಯಾವಾಗ್ಲೂ ಹೇಳ್ತೇವೆ ನೋಡಿ, ನೇಮ್ ಇಟ್ ಟು ಟೇಮ್ ಇಟ್. ಫಸ್ಟ್ ನಂದು ರಿಲೇಷನ್ಶಿಪ್ ಹೇಗಿದೆ ನಾನು ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಂದು ಚೆನ್ನಾಗೇ ಇದೆ ಅಂತ ಹೇಳಿದ್ರೆ ಗುಡ್, ಏನು ತೊಂದರೆ ಇಲ್ಲ. ಇಲ್ಲ ನಂದು ಇದು ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಲೆವೆಲ್ ವರೆಗೆ ಆಗ್ತಾ ಇದೆ, ನನ್ನ ಮಾನಸಿಕ ನೆಮ್ಮದಿ ಮಾತ್ರ ಹಾಳಾಗ್ತಾ ಇದೆಯಾ, ಅಥವಾ ಅದರಿಂದಾಗಿ ನನ್ನ ನಿದ್ದೆ ಕಡಿಮೆ ಆಗ್ತಾ ಇದೆ, ನನ್ನ ಹಸಿವು ನಂದು ಕಡಿಮೆ ಆಗ್ತಾ ಇದೆ, ನನ್ನ ದೈಹಿಕ ಆರೋಗ್ಯದ ಮೇಲೆ ಕೂಡ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿ ಅನ್ಸಿದ್ರೆ ಆವಾಗ ಅವರು ಇದನ್ನ ಇದರಿಂದ ಹೊರಗೆ ಬರೋದಕ್ಕೆ ನಾವು ಹೇಳಿದಷ್ಟು ಸುಲಭವಾಗಿ ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಕ್ರಮೇಣ ಅವರು ಮೊದಲು ಅರ್ಥ ಮಾಡಿಕೊಂಡ್ರೆ ಸರಿಯಾಗತ್ತೆ. ಯಾವಾಗ ಅರ್ಥವೇ ಆಗೋದಿಲ್ಲ, ಕೆಲವರಿಗೆ ಈಗ ಗೊತ್ತಿರುತ್ತೆ ಯೋಗ ಮಾಡಿದ್ರೆ ಹೆಲ್ತ್ಗೆ ತುಂಬ ಒಳ್ಳೇದು ಅಂತ, ಗೊತ್ತಿದ್ದವರೆಲ್ಲರೂ ಮಾಡ್ತಾರ?
2: ಇಲ್ಲ
0: ಇಲ್ಲ, ಮನಸ್ಸು ಮಾಡೋದಿಲ್ಲ ಅಲ್ವಾ. ಈ ಈ ರಿಲೇಷನ್ಶಿಪ್ ಟಾಕ್ಸಿಕ್ ಅಂತ ಹೆಚ್ಚಿನವರಿಗೆ ಗೊತ್ತಿದೆ, ಇದರಿಂದ ನನಗೇನು ಲಾಭ ಆಗ್ತಾ ಇಲ್ಲ, ಬದಲಾಗಿ ನನಗೆ ಹಾನಿ ಆಗ್ತಾ ಇದೆ ಅಂತೇಳಿ ಗೊತ್ತಿರುತ್ತೆ ಹೆಚ್ಚಿನವರಿಗೆ. ಆದರೆ ಏನ್ ಮಾಡ್ತಾರೆ, ಬಿಡೋದಕ್ಕೆ ಅವ್ರಿಗೆ ಆಗೋದಿಲ್ಲ, ಅಡಿಕ್ಷನ್ ಆಗಿದೆ ಆಲ್ರೆಡಿ ಅಂತವರು ಒಂದು ಕೌನ್ಸಿಲಿಂಗ್ ಸೆಷನ್ಗೆ ಹೋಗೋದ್ರ ಮೂಲಕ ಅಥವಾ ಒಂದು ಕ್ರಮಬದ್ಧವಾದ ಜೀವನವನ್ನ ರೂಪಿಸಿಕೊಳ್ಳೋದ್ರ ಮೂಲಕ ಎಲ್ಲಕ್ಕಿಂತ ಮೊದಲು ಅರ್ಥ ಮಾಡ್ಕೊಳ್ಳೋದು ಇದು ನನಗೆ ಸರಿಯಲ್ಲ.
1: ಅವರ ಪ್ರಯಾರಿಟಿ ಚೇಂಜ್ ಮಾಡಬೇಕು.
0: ಹೌದು,
1: ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿ ಎಂತ ಅಂದ್ಕೊಂಡ್ರೆ ಆ ವ್ಯಕ್ತಿಯ ಪ್ರಯಾರಿಟಿ ಆಗಿರುತ್ತೆ, ಮ್ಯಾಲೆ ಇಟ್ಟಿರುತ್ತರು ಆ ಪ್ರಯಾರಿಟಿ. ಇವ್ರ ಹವ್ಯಾಸಕ್ಕೋ ಇವ್ರಿಗೆ ಏನ್ ಮಾಡ್ಬೇಕು ಗುರಿ ಅಂದಿರುತ್ತಲ್ಲ ಅದಕ್ಕೋ ಚೇಂಜ್ ಮಾಡ್ಕೊಂಡ್ರೆ ಮೋಸ್ಟ್ಲಿ ಒಂಚೂರು ಸುಲಭ ಅಪ್ಪನಲ್ಲ.
0: ಹೌದು, ಖಂಡಿತವಾಗ್ಲು. ಮತ್ತೆ ಪೋಷಕರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಇದು ಹೆಚ್ಚಿನ ಇದರಿಂದ ಮಾನಸಿಕವಾಗಿ ಒಂಟಿತನ ಇರೋದ್ರಿಂದ ಈ ತರ ಟಾಕ್ಸಿಕ್ ರಿಲೇಷನ್ಶಿಪ್ಗೆ ಬೀಳೋದು ಜಾಸ್ತಿ. ಯಾವಾಗ ಮನೆಯಲ್ಲಿ ಒಂದು ಪ್ರೀತಿ ಪೂರ್ವಕವಾದಂತಹ ವಾತಾವರಣ, ಸಪೋರ್ಟಿವ್ ಒಂದು ಎನ್ವಿರಾನ್ಮೆಂಟ್ ಇಲ್ಲ ಅಂತ ಹೇಳಿ ಆದಾಗ ಹೊರಗಡೆಯಿಂದ ಮಕ್ಕಳು ನಿರೀಕ್ಷೆ ಮಾಡ್ತಾರೆ, ಅದರ ಆ ಟ್ರ್ಯಾಪ್ಗೆ ಬೀಳ್ತಾರೆ. ಅಥವಾ ಅವರೇ ಗೊತ್ತಿಲ್ಲದ ಹಾಗೆ ಗೊತ್ತಿದ್ದು ಇದು ನನಗೆ ಏನು ಒಳ್ಳೇದು ಮಾಡೋದಿಲ್ಲ ಅಂತ ಹೇಳಿ ಗೊತ್ತಿದ್ರು ತಾತ್ಕಾಲಿಕವಾಗಿ ನನಗೆ ನೆಮ್ಮದಿಯನ್ನ ಕೊಡ್ತಾ ಇದೆ, ಆ ಮುಂದಿದನ್ನ ಮುಂದೆ ನೋಡ್ಕೊಳ್ಳೋಣ, ಈಗ ನನಗೆ ನೆಮ್ಮದಿ ಇದೆ, ಈಗ ನನಗೆ ಖುಷಿ ಆಗ್ತಾ ಇದೆ ಇದರಿಂದ ಅಂತ ಹೇಳಿ ಆ ರೀತಿಯಿಂದ ಕೂಡ ಬರ್ತಾ ಇರೋರಿದ್ದಾರೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಒಂದು ಸಮಯ ಕೊಡೋದು, ಅವರಿಗೆ ಒಂದು ಪ್ರೀತಿಯಿಂದ ಮಾತಾಡಿಸೋದು, ಜೊತೆಗೆ ಅವರ ಭಾವನೆಗಳನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಕೊಡುವಂಥದ್ದು. ಏನಾದರೂ ಒಂದು ಹೇಳಿದ ತಕ್ಷಣ ಅದಕ್ಕೆ ಆ ಮಕ್ಕಳನ್ನ ಜಡ್ಜ್ ಮಾಡಿ ಅವ್ರ ಮೇಲೆ ಕೂಗಾಡಿ ಆ ಥರ ಮಾಡೋದಕ್ಕೆ ಬದಲಾಗಿ ಆ ಥರ ಮಾಡ್ತಾ ಇದ್ದಾರೆ ಅಥವಾ ಈ ಥರ ಏನೋ ಆಯಿತು ಅಂತ ಹೇಳಿದ್ರೆ ಅದು ಯಾಕಾಯಿತು ಹೇಗಾಯಿತು ಅಂತ ಸಮಾಧಾನದಿಂದ ಕೇಳಿ ಕೂತ್ಕೊಂಡು ಪ್ರೀತಿಯಿಂದ ಒಂದು ಇದು ಮಾಡಿದಾಗ ಮೋಸ್ಟ್ಲಿ ಆ ಮಕ್ಕಳು ಹೊರಗಡೆ ಇಂಥ ಟಾಕ್ಸಿಕ್ ರಿಲೇಷನ್ಶಿಪ್ಗಳಿಗೆ ಬೀಳೋದಿಲ್ಲ. ಬೀಳೋರೆಲ್ಲ ನೀವು ನೋಡಿ ಮಾತಾಡಿಸಿ, ಹೌದು ನಮ್ಗೆ ಮನೆಯಲ್ಲಿ ಯಾವುದನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ನಮ್ಮನ್ನ ಜಡ್ಜ್ ಮಾಡ್ತಾರೆ, ಕಂಪ್ಯಾರಿಸನ್ ಮಾಡ್ತಾರೆ. ಆದ್ರೆ ಈ ರಿಲೇಷನ್ಶಿಪ್ ಹೇಗಿರುತ್ತೆ? ಈ ರಿಲೇಷನ್ಶಿಪ್ ಶುರುವಾದಾಗ ತುಂಬಾ ಸ್ವೀಟ್ ಆಗಿರುತ್ತೆ, ತುಂಬಾ ಪ್ರೀತಿ ತೋರಿಸ್ತಾರೆ, ಕೇರ್ ತೋರಿಸ್ತಾರೆ, ಎಷ್ಟು ಕಾಳಜಿ, ಕನೆಕ್ಟಿವಿಟಿ ಇರುತ್ತೆ, ಜಜ್ಮೆಂಟ್ ಇರೋದಿಲ್ಲ. ಅದೆಲ್ಲ ಶುರುವಾಗೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಲ್ವಾ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ಟ್ರ್ಯಾಪ್ಗೆ ಬೀಳ್ತಾರೆ ಎಲ್ರು, ಪ್ರತಿಯೊಬ್ಬರು ಕೂಡ. ಏನು ಬರೀ ಮಕ್ಕಳು ಮಾತ್ರ ಬೀಳ್ತಾರೆ ಅಂತ ಹೇಳಿಲ್ಲ, ಅಡಲ್ಟ್ಸ್ ಕೂಡ ಬೀಳ್ತಾರೆ. ಯಾಕಂದ್ರೆ ಸುಂದರವಾಗಿದೆ ಅದು, ಅದರ ನೆಗೆಟಿವ್ ಇಫೆಕ್ಟ್ಸ್ ಎಲ್ಲ ಸ್ವಲ್ಪ ಸಮಯದ ನಂತರ ಶುರುವಾಗೋದು. ಮೊದಲಿಗೆ ಅದು ತುಂಬ ಆಪ್ಯಾಯಮಾನವಾಗಿರುತ್ತೆ, ಖುಷಿ ಕೊಡುತ್ತೆ, ಸುಖ ಕೊಡುತ್ತೆ, ಅದಕ್ಕೋಸ್ಕರ ಆ ಇದಕ್ಕೆ ಬರ್ತಾರೆ. ಹಾಗಾಗಿ ಪೋಷಕರು ಸಣ್ಣ ಮಕ್ಕಳಲ್ಲಿ ನೀವು ನಿಮ್ಮ ಮಕ್ಕಳು ಈ ತರ ಟಾಕ್ಸಿಕ್ ರಿಲೇಷನ್ಶಿಪ್ಗೆ ಬಲಿಯಾಗಬಾರ್ದು ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನ ಈ ಜೊತೆಯಾಗಿ ಒಂದು ವಾರಕ್ಕೆ ಒಂದು ದಿನ ಎಲ್ಲರೂ ಒಟ್ಟಿಗೆ ಕಳೆಯೋದು, ಅಡುಗೆ ಮಾಡೋದು, ಜೊತೆಯಾಗಿ ಕೂತ್ಕೊಂಡು ಊಟ ಮಾಡೋದು, ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಡೋದು ಅಟ್ ಲೀಸ್ಟ್ ವಾರಕ್ಕೊಂದು ದಿನ, ಮಕ್ಕಳ ಭಾವನಾತ್ಮಕ ಅಗತ್ಯತೆಗಳು ಏನಿದೆ, ಬರೀ ಸೌಲಭ್ಯಗಳನ್ನು ಕೊಡೋದಲ್ಲ, ಭಾವನಾತ್ಮಕ ಅಗತ್ಯತೆಗಳು ಏನಿದೆ ಅದ್ರ ಬಗ್ಗೆನೂ ಮಾತಾಡೋದು, ಇದನ್ನೆಲ್ಲ ಮಾಡಿದಾಗ ಆ ಮಕ್ಕಳಿಗೊಂದು ಸುರಕ್ಷಿತವಾದ ಭಾವನೆ ಬಂತು ಅಂತ ಹೇಳಿದರೆ ಅವರು ಹೊರಗಡೆ ಹೋಗೋದಿಲ್ಲ. 150% ಇದರಲ್ಲೇ ಸರಿ ಮಾಡ್ಬೋದು. ಮನೆಯ ವಾತಾವರಣ ಸರಿಯಾಗೋದ್ರಿಂದ ಇದು ಸರಿಯಾಗತ್ತೆ. ಸರಿ ಇಲ್ಲದೇ ಇರುವಾಗ ನೀವು ಎಷ್ಟೇ ಏನೇ ಹೇಳಿದ್ರು ಕೂಡ ಪ್ರೀತಿ ಅನ್ನೋದು ಬೇಕಾಗಿರುತ್ತೆ. ಹೊರಗಡೆ ಅರಸಿ ಅರಸ್ತಾರೆ, ಬಟ್ ಹೊರಗಡೆ ಅದು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ. ಮತ್ತೆ ಎಲ್ಲ ಈಗ ವ್ಯಸನಗಳು ಅಂತ ಹೇಳಿದ ತಕ್ಷಣ ಯಾವುದೋ ಒಂದು ವಸ್ತುವಿನಿಂದನೇ ಶುರುವಾಗುತ್ತೆ ಅಂತ ಹೇಳಿ ಅಂದ್ಕೊಳ್ಳೋದಲ್ಲ, ಅದು ಮುಂಚೆ ಇತ್ತು. ಈಗ ಎಲ್ಲ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಕಮೆಂಟ್ಸ್ಗಳು, ಲೈಕ್ಸ್ಗಳು, ಇದಕ್ಕೆ ಅಡಿಕ್ಷನ್ ಆದವರು ಎಷ್ಟು ಜನ ಇದ್ದಾರೆ. ಒಂದು ಸ್ಟೇಟಸ್ ಹಾಕಿದ್ರೆ ಅದೆಷ್ಟು ಜನ ನೋಡಿದ್ರು, ಅದಿಷ್ಟು ಜನ ನೋಡಿಲ್ಲ ಅಂತ ಹೇಳುವಂಥದ್ದು, ಇಷ್ಟು ಜನ ನೋಡಬೇಕಿತ್ತು ಅವ್ರು ಯಾಕೆ ನೋಡೋದಿಲ್ಲ ನನ್ನ ಸ್ಟೇಟಸ್ ಅಂತ ಹೇಳಿ ಅವ್ರ ಹತ್ರ ಜಗಳ ಮಾಡುವಂಥದ್ದು ಇದು ಎಲ್ಲ ನಡೀತಾ ಇದೆ. ಈಗ ಪ್ರತಿದಿನ ಕೆಲವರು, ಒಂದು ಹುಡುಗಿ ಇದ್ಲು, ಅವಳದ್ದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು, ಅದರಲ್ಲಿ ಏನು ಒಂದು 60,000-70,000 ಫಾಲೋವರ್ಸ್ ಇದ್ರಂತೆ ಅವಳಿಗೆ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅವಳು ನೋಡಿದೆ ಅವಳು ಪೋಸ್ಟ್ ಹಾಕಿದ್ದಕ್ಕೆ ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ವ್ಯೂಸ್ ಆಗಿದೆ ಅಂತ. ಅದ್ರ ಮೇಲೆ ಅವಳ ಜೀವನ ಸ್ಟಾರ್ಟ್ ಆಗೋದು. ಇಡೀ ದಿನ ಅವಳು ಅದಕ್ಕೆ ಈಗ ವಿಡಿಯೋಗಳನ್ನ ಹಾಕ್ಬೇಕು ಅಥವಾ ಪೋಸ್ಟ್ಗಳನ್ನ ಹಾಕ್ಬೇಕು, ಅದರದ್ದು ಎಡಿಟಿಂಗು, ಅದನ್ನ ವಿಡಿಯೋ ರೆಡಿ ಮಾಡೋದು, ಈ ತರ ಅದನ್ನ ಹಾಕಿದ ತಕ್ಷಣ ಫುಲ್ ಅವಳಿಗೆ ಆಂಗ್ಸೈಟಿ ಏನಂತ ಹೇಳಿದ್ರೆ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ರೀಚ್ ಆಗುತ್ತೆ, ಏನ್ ಕಮೆಂಟ್ ಹಾಕ್ತಾರೆ, ಇಡೀ ಜೀವನ ಬರೀ ಆನ್ಲೈನ್ ಅಲ್ಲಿ ಅವಳದ್ ಕಳೀತಾ ಇತ್ತು. ಅವಳಿಗೆ ಮಧ್ಯದಲ್ಲಿ ಯಾರಾದ್ರೂ ಬಂದು ಮಾತಾಡಿಸಿದ್ರೆ, ತಂದೆ ತಾಯಿ ಅಥವಾ ಅಕ್ಕ ತಂಗಿರಿ ಏನಾದ್ರೂ ಬಂದು ಮಾತಾಡಿಸಿದ್ರೆಲ್ಲ ಅವಳಿಗೆ ತುಂಬಾ ಸಿಟ್ಟು ಬರ್ತಾ ಇತ್ತು. ಯಾಕೆ ಅಂದ್ರೆ ಅಷ್ಟು ಅಡಿಕ್ಷನ್ ಆಗಿತ್ತು ಅವಳಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು. ಅಲ್ಲಿರುವ ಕಮೆಂಟ್ಸ್, ಅಲ್ಲಿರುವ ಲೈಕ್ಸ್, ಅಲ್ಲಿರುವ ವ್ಯೂಸೇ ಅವಳ ಜೀವನ. ಆದ್ರೆ ನಿಜವಾದ ಜೀವನವನ್ನು ಎಷ್ಟು ಕಡೆಗಣಿಸ್ತಾ ಇದ್ಲು. ಒಂದು ದಿನ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವಳದ ಅಕೌಂಟ್ ಹೋಯ್ತು, ಬ್ಯಾನ್ ಆಗಿಯೋ ಏನೋ ಒಂದಿದಾಗಿ ಅದ ಅಕೌಂಟ್ ಹೋಯ್ತು. ಅವಳು ಕಂಪ್ಲೀಟ್ ಇದಾಗಿ ಹೋದ್ಲು,
1: ಧರೆಗಿಳಿದಳು.
0: ಹೌದು, ಅವಳು ಅವಳನ್ನು ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ರು ಕಡೆಗೆ. ಅಂದ್ರೆ ಆ ಲೆವೆಲ್ ವರೆಗೆ ಹೋಗ್ತಾರೆ. ಈ ಅಡಿಕ್ಷನ್ ಅನ್ನೋದು ನಾವು ಅಂದ್ಕೊಂಡಾಗೆ ಬರೀ ಯಾವುದು ಆಲ್ಕೋಹಾಲ್ ಡ್ರಗ್ಸ್ ಇನ್ನೊಂದು ಅಲ್ಲ, ಈ ಸೋಷಿಯಲ್ ಮೀಡಿಯಾ ಗಜೆಟ್ ಅಡಿಕ್ಷನ್ ಕೂಡ ಅಷ್ಟೇ ಇವತ್ತು ಸಿವಿಯರ್ ಆಗಿದೆ.
1: ಸಂಬಂಧಗಳ ಅಡಿಕ್ಷನ್,
0: ಹೌದು, ಸಂಬಂಧಗಳ ಅಡಿಕ್ಷನ್ ಅಂತೂ ತುಂಬಾನೇ ಜಾಸ್ತಿ ಆಗಿದೆ. ಟೋಟಲಿ ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ರೆ ಈ ಟಾಕ್ಸಿಕ್ ರಿಲೇಷನ್ಶಿಪ್ದೆ ದೊಡ್ಡ ಪಾತ್ರ. ಸ್ವಲ್ಪ ಮಟ್ಟಿಗೆ ಗೇಮಿಂಗ್ಸ್ ಅದು ಇದು ಅಡಿಕ್ಷನ್ ಅದೆಲ್ಲ ಇರುತ್ತೆ, ಬಟ್ ಈ ಟಾಕ್ಸಿಕ್ ರಿಲೇಷನ್ಶಿಪ್ ಏನಿದೆ ಅಲ್ಲ ಅದು. ಒಂದು ಹುಡುಗಿ ನರ್ಸಿಂಗ್ ಓದ್ತಾ ಇದ್ಲು, ಆ ಹುಡುಗಿ ಕೌನ್ಸಿಲಿಂಗಿಗೆ ಬಂದಿದ್ಲು. ಅವಳ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಆಂಗ್ಸೈಟಿ ಮತ್ತೆ ನಿದ್ರೆ ಬರೋದಿಲ್ಲ ನನ್ಗೆ ಅಂತ ಹೇಳಿ ಆತರ ಒಂದು ಇದಕ್ಕೆ ಬಂದಿದ್ಲು. ಅವಳು ಪ್ರತಿ ಒಂದು ನಿಮಿಷಕ್ಕೂ ಫೋನ್ ಚೆಕ್ ಮಾಡ್ತಾ ಇದ್ಲು. ನಾನು ಫಸ್ಟೇ ಈಗ ಅವಳಿಗೆ ಹೇಳಿದ್ದೆ ಅಂದ್ರೆ ಮೊಬೈಲ್ ಎಲ್ಲ ಯೂಸ್ ಮಾಡಬಾರ್ದು, ಒಂದು 1/2 ಗಂಟೆ 1 ಗಂಟೆ ಸ್ವಿಚ್ ಆಫ್ ಮಾಡಿಡ ಅಂತ ಹೇಳಿದ್ರು. ಅದಿಲ್ದೆ ಆಗೋದಿಲ್ಲ ಅಂತ ಹೇಳಿ ನನ್ನ ಎದುರು ಕೂತ್ಕೊಂಡೆ ಅವಳು ಎಷ್ಟು ಸಲ ಮೊಬೈಲ್ ಚೆಕ್ ಮಾಡ್ತಾ ಇದ್ಲ. ಅಂದ್ರೆ ಮುಂಚೆಯಿಂದನೂ ಅವಳಿಗೆ ಅದೇ ಅಭ್ಯಾಸ ಆಗಿದೆ ಮೊಬೈಲ್ ಅನ್ನ ಪ್ರತಿ ಸೆಕೆಂಡ್ಗೆ ಒಂದ್ಸಲ ಮೊಬೈಲ್ ಚೆಕ್ ಮಾಡೋದು ಅಂತ. ಆಮೇಲೆ ಗೊತ್ತಾಯ್ತು ಮಾತಾಡ್ತಾ ಅವಳಿಗೊಂದು ಹುಡುಗ ಲವರ್ ಇದ್ದ ಅಂತ. ಅವನು ಹೇಗಿದ್ದ ಅಂದ್ರೆ ಇವತ್ತೊಂಥರ ತುಂಬಾ ಪ್ರೀತಿ ಮಾಡೋದು, ಮತ್ತೆ ಮರುದಿನ ಒಂದ್ 4 ದಿನ ಮಾತೇ ಆಡೋದಿಲ್ಲ, ಇವಳ ಕನೆಕ್ಷನ್ಗೆ ಸಿಗೋದಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕುತ್ಕೊಳ್ಳೋದು, ಈ ತರವೇ ಎಲ್ಲ ಒಂದು ವಿಚಿತ್ರವಾಗಿ ಆಡ್ತಾ ಇದ್ದ. ಬಟ್ ಇವಳು ಹೇಗಿದ್ದ ಅಂದ್ರೆ ಅವನ್ ಮೆಸೇಜ್ ಮಾಡ್ಲಿಲ್ಲ ಅಂದ್ರು ನಾನು ಅವನ್ ಮೆಸೇಜ್ ಬರುತ್ತೇನೋ, ಅದೇ ಸೆಕೆಂಡ್ಗೊಂದ್ಸಲ ನೋಡೋದಂದ್ರೆ ಅವನ್ ಮೆಸೇಜ್ ಬಂತೇನೋ ಅಂತ ಹೇಳಿ ಚೆಕ್ ಮಾಡೋದಿವಳು. ಎಷ್ಟೇ ಈಗ ಹೇಳಿದ್ರು ಪರವಾಗಿಲ್ಲ, ಅವನ್ ನನ್ಗೆ ಎಷ್ಟು ನೋವು ಕೊಟ್ರು ನಾನು ಅವನಿಗೋಸ್ಕರ ವೇಟ್ ಮಾಡ್ತೇನೆ ಅಂತ ಆ ತರದ ಮಾತುಗಳನ್ನೇ ಅವಳು ಆಡ್ತಾ ಇದ್ಲು. ಅಂದ್ರೆ ಈ ತರ ಯಾರು ನೋವು ಕೊಡ್ತಾರೆ ಅವ್ರಿಗೋಸ್ಕರನೇ ನಾವು ವೇಟ್ ಮಾಡೋದು, ಅವ್ರ ಮೇಲೆ ಡಿಪೆಂಡ್ ಆಗೋದು, ಇವೆಲ್ಲವೂ ಕೂಡ ಈ ಟಾಕ್ಸಿಕ್ ರಿಲೇಶನ್ಶಿಪ್ ನ ಒಂದು ಲಕ್ಷಣ ಇದೆಲ್ಲ. ಅದನ್ನ ಸಹಿಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಇನ್ನೊಬ್ರು ಎಷ್ಟೇ ಕಷ್ಟ ಕೊಟ್ರು, ನೀವು ಮುಂಚೆ ಎಲ್ಲ ನೋಡ್ಲಿಲ್ವಾ ಕುಡಿದು ಗಂಡ ಬಂದು ಎಷ್ಟೇ ಟಾರ್ಚರ್ ಕೊಡ್ಲಿ ಹೆಂಡತಿ ಬಿಟ್ಟು ಹೋಗೋದಿಲ್ಲ. ಯಾರು ನೋಯಿಸ್ತಾರೋ ಅವರಿಂದನೇ ಸುಖವನ್ನ ನಿರೀಕ್ಷೆ ಮಾಡೋದು, ಇದು ಕೂಡ ಟಾಕ್ಸಿಕ್ ರಿಲೇಷನ್ಶಿಪ್ಪೇ. ಈಗ ಕೆಲವರಿಗೆ ಈಗ ಬ್ರೇಕಪ್ ಆಗುತ್ತೆ, ಬ್ರೇಕಪ್ ಆದಾಗ ತುಂಬಾ ನೋವು ಆಗುತ್ತೆ. ನೀವು ನೋಡಿರ್ಬೋದು ಬ್ರೇಕಪ್ ಆದಾಗ ಕೆಲವರು ಶಿವರಿಂಗ್ ತುಂಬಾ ನಡುಗ್ತಾರೆ, ಅಳೋದು ಅಥವಾ ಊಟ ತಿಂಡಿ ಬಿಡೋದು, ನಿದ್ದೆ ಬಿಡೋದು, ಈ ತರ ಎಲ್ಲ ಇದು ಮಾಡ್ತಾರೆ. ಯಾಕೆ ಹೀಗಾಗತ್ತೆ ಅಂದ್ರೆ, ಈ ರಿಲೇಶನ್ಶಿಪ್ ಇಂದ ಅವರಿಗೊಂದು ರಿವಾರ್ಡ್ ಸಿಗ್ತಾ ಇರುತ್ತೆ, ನಮ್ಮ ಬ್ರೈನ್ ಅಲ್ಲಿ ರಿವಾರ್ಡ್ ಸೆಂಟರ್ ಏನಿದೆ ಅದರಿಂದ ಒಂದು ಖುಷಿ ಸಿಗ್ತಾ ಇರುತ್ತೆ. ಅದು ಯಾವಾಗ ಆ ರಿವಾರ್ಡ್ ಸಿಗೋದು ನಿಲ್ಲುತ್ತೆ ಈ ಬ್ರೇಕಪ್ ಇಂದ, ಆವಾಗ ವಿಡ್ರಾವಲ್ ಸಿಂಪ್ಟಮ್ಸ್. ಈಗ ನೋಡಿ, ಕುಡಿಯೋರು ಕುಡಿತವನ್ನು ಬಿಟ್ಟಾಗ ಅವರಿಗೆ ಹೇಗಾಗುತ್ತೆ, ಅದೇ ರೀತಿಯಾಗಿ ಈ ಒಂದು ಅಡಿಕ್ಷನ್ ಕೂಡ ಅವರಿಗೆ ಅದೇ ರೀತಿಯಾದಂತಹ ಪರಿಣಾಮವನ್ನು ಕೊಡುತ್ತೆ. ಅದಕ್ಕಾಗಿ ಅವರು ಆ ರೀತಿಯ ವರ್ತನೆಗಳನ್ನ ಮಾಡ್ತಾ ಇರ್ತಾರೆ. ಇದು ಹುಚ್ಚು ಅಂತ ನಾವೀಗ ಕೆಲವರಿಗೆ ಅನ್ಕೋ, ಏನ ಒಂದು ಬ್ರೇಕಪ್ ಆದ ಕೂಡಲೇ ಅದೇನು ಆ ತರ ಹುಚ್ಚರ್ತರ ಆಡ್ತಾರೆ ಅಂತ ಹೇಳಿ. ನಿಜವಾಗ್ಲೂ ಇದು ಇಮೋಷನಲ್ ಡಿಪೆಂಡೆನ್ಸಿ, ಇದರಿಂದಾಗಿ ಈ ತರ ಎಲ್ಲ ಅವರಿಗೆ ಆಗುವಂಥದ್ದು. ಸೊ ಈ ತರ ಒಂದು ಇಮೋಷನಲ್ ಏನು ಇದರಿಂದ ಡಿಪೆಂಡೆನ್ಸಿಂದ ಹೊರಗೆ ಬರಬೇಕು, ಅಥವಾ ನನ್ನ ರಿಲೇಶನ್ಶಿಪ್ ಇದು ಟಾಕ್ಸಿಕ್ ಅಥವಾ ಇದು ಚೆನ್ನಾಗಿದೆಯಾ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಆದರೆ ಅವರಿಗೆ ಅದ್ರ ಅರ್ಥ ಗೊತ್ತಿರಬೇಕು. ಅದು ನನ್ನ ಪ್ರೀತಿ ಅಂತ ಹೇಳುವಂಥದ್ದು ಬೇರೆ, ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅಂದರೆ ಹೀಗಿರುತ್ತೆ, ನಿಜವಾದ ಪ್ರೀತಿ ಯಾವಾಗಲೂ ಒಳ್ಳೆಯ ರೀತಿಯಲ್ಲಿರುತ್ತೆ, ನನ್ನನ್ನು ಬೆಳೆಸುತ್ತೆ, ನನಗೆ ನೆಮ್ಮದಿಯನ್ನು ಕೊಡುತ್ತೆ, ನನ್ನ ನೆಮ್ಮದಿ ಹಾಳು ಮಾಡೋದಿಲ್ಲ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಈಗ ಯಾವುದೇ ಒಂದು ರಿಲೇಷನ್ಶಿಪ್ ಅದು ನನಗೆ ಸರಿಯಿಲ್ಲ ಅಂತ ಅನಿಸಿದ ತಕ್ಷಣ ಅದರಿಂದ ಹೊರಗೆ ಬರುವಂತಹ ಸಾಮರ್ಥ್ಯವನ್ನು ಕೂಡ ಬೆಳೆಸ್ಕೊಳ್ಬೇಕಾಗತ್ತೆ. ಹೇಗೆ ಬೆಳೆಸೋದು? ಬರೀ ಒಂದು ಸಂಬಂಧಗಳ ಬಗ್ಗೆ ನಾವು ಮಕ್ಕಳಿಗೆ ಸಲಹೆ ಕೊಡೋದು ಅದರಿಂದ, ಅಥವಾ ಹೀಗಾಗಬೇಕು ಹಾಗಿರಬೇಕು ಹೀಗಿರಬಾರ್ದು ಅಂತ ನಾವು ಅವರಿಗೆ ಸಲಹೆಗಳನ್ನು ಕೊಡೋದರಿಂದ ಇದು ಬರೋದಿಲ್ಲ ಖಂಡಿತವಾಗ್ಲೂ. ನಾವು ಅವರಿಗೆ ಆತ್ಮಗೌರವವನ್ನು ಕಲಿಸ್ಕೊಡ್ಬೇಕು. ಈಗ ಯಾವುದೇ ಒಂದು ಸಂಬಂಧ ನನಗೆ ಅದು ಸರಿಯಾಗ್ತಾ ಇಲ್ಲ, ನನ್ನ ಗ್ರೋತಿಗೆ ಇದು ಹೆಲ್ಪ್ ಆಗ್ತಾ ಇಲ್ಲ, ನನ್ನ ಅವನತಿಗೆ ಇದು ಕಾರಣ ಆಗ್ತಿದೆ ಅಂತ ಹೇಳಿದಾಗ ನನ್ನನ್ನು ನಾನು ಉಳಿಸ್ಕೊಳ್ಬೇಕಲ್ಲ. ಅದಕ್ಕೆ ಉಳಿಸ್ಕೊಳ್ಳೋದು ಯಾವಾಗ? ನನಗೆ ನನ್ನ ಬಗ್ಗೆ ಗೌರವ ಪ್ರೀತಿ ಇದ್ರೆ ನಾನು ಉಳಿಸ್ಕೊಳ್ತೇನೆ. ಸೊ ನನ್ನನ್ನು ನಾನು ಪ್ರೀತಿಸೋದು, ನನ್ನನ್ನು ನಾನು ಗೌರವಿಸ್ಕೊಳ್ಳೋದು ಅದನ್ನ ಕಲಿಸ್ಕೊಡ್ಬೇಕು ಆ ಮಕ್ಕಳಿಗೆ.
2: ಸೊ
0: ಆತ್ಮಗೌರವ ಅದನ್ನು ಕಲಿಸ್ಕೊಡ್ಬೇಕು. ಇನ್ ಕೆಲವರು ಹೇಗಂತ ಹೇಳಿದ್ರೆ, ಈ ತರ ಎಲ್ಲ ಒಂದು ರಿಲೇಶನ್ಶಿಪ್ಗೋಸ್ಕರ ನಿದ್ರೆ ಬಿಡೋದು, ಆರೋಗ್ಯ ಹಾಳಾದ್ರೂ ಅವ್ರ ಗಮನವೇ ಕೊಡೋದಿಲ್ಲ ಅದ್ರ ಬಗ್ಗೆ, ತಮ್ಮ ಆರೋಗ್ಯದ ಬಗ್ಗೆ ಕೂಡ ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ತಾಳ್ತಾರೆ. ಜೊತೆಗೆ ಆ ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ತುಂಬಾ ಅವಮಾನ ಆಗುತ್ತಿರುತ್ತೆ, ಪ್ರತಿದಿನ ಜಗಳಾಡ್ತಾ ಇರ್ತಾರೆ, ಕಿತ್ತಾಡ್ತಿರ್ತಾರೆ, ಅಂದ್ರೂ ಕೂಡ ಅದನ್ನ ಸಹಿಸಿಕೊಂಡು ಅವರು ಬದುಕ್ತಾ ಇರ್ತಾರೆ. ಅದೆಲ್ಲ ಅದರಿಂದ ಹೊರಗೆ ಬರುವುದಿಲ್ಲ ಹೆಚ್ಚಿನವರು. ನೋಡಿ, ನನ್ನ ಹತ್ರ ಒಂದು 2 ತಿಂಗಳ ಹಿಂದೆ ಒಬ್ರು ಬಂದಿದ್ರು, ಇಬ್ರು ಹುಡುಗಿರು, ಒಂದು ಹುಡುಗ ಹುಡುಗಿ ಲವರ್ಸ್. ಒಂದೆರಡು ವರ್ಷದಿಂದ ಅವರು ಬರೀ ಕಿತ್ತಾಡ್ಕೊಳ್ತಿದ್ದಾರೆ, ಏನೂ ಪ್ರೀತಿ ಉಳ್ಕೊಂಡಿಲ್ಲ, ಆದ್ರೂ ಕೂಡ ದೂರ ಆಗೋದಿಲ್ಲ. ಇಬ್ರು ಹೊಡ್ಕೊಳ್ತಾರೆ, ಬಡ್ಕೊಳ್ತಾರೆ, ಅಳ್ತಾರೆ, ಇಬ್ರದ್ದು ಆರೋಗ್ಯ ಹಾಳಾಗಿದೆ. ತುಂಬಾ ಚೆನ್ನಾಗಿದ್ದವ್ರು, ಅವ್ರದ್ದು ಓಲ್ಡ್ ಫೋಟೋಸ್ ಎಲ್ಲ ನನ್ಗೆ ಅವರು ತೋರಿಸಿದ್ರು, ಎಷ್ಟು ಚೆನ್ನಾಗಿದ್ರು. ಬಟ್ ಅವರಿಬ್ರು ಎಷ್ಟು ಸಣ್ಣ ಆಗಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಆರೋಗ್ಯ ಎಲ್ಲ ಕಂಪ್ಲೀಟ್ ಹಾಳಾಗಿದೆ, ಆ ಹುಡುಗಿದು ಫುಲ್ ಗಟ್ಟ ಹೆಲ್ತ್ ಹಾಳಾಗಿದೆ. ಯಾಕೆ ಅಂತ ಹೇಳಿದ್ರೆ, ಸರಿಯಾಗಿ ನಿದ್ರೆ ಇಲ್ಲ, ಅವ್ರ ಡಾಕ್ಟರ್ಸ್ ಎಲ್ಲ ಅವರಿಗೆ ಅವಳಿಗೆ ಎಷ್ಟು ವಾರ್ನ್ ಮಾಡಿದ್ದಾರೆ ಅದೆಲ್ಲ ರಿಪೋರ್ಟ್ಸ್ ಎಲ್ಲ ನಾನು ನೋಡಿದ್ದೀನಿ. ಆದ್ರೂ ಕೂಡ ಈ ಸಂಬಂಧದಿಂದ ಹೊರಗೆ ಬರ್ಲಿಕ್ಕೆ ರೆಡಿ ಇಲ್ಲ ಅವರಿಬ್ರು. ಅಂದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ಗೆ ಯಾವ್ದು ಒಳ್ಳೇದು, ಈ ರಿಲೇಶನ್ಶಿಪ್ ನನ್ಗೆ ಒಳ್ಳೇದ್ ಮಾಡ್ತಿದ್ದೆ, ಅಥವಾ ನಾನು ಸಮಯ ಇರುವಾಗ್ಲೇ ಇದು ನನ್ನನ್ನು ಕಂಪ್ಲೀಟ್ ನಾಶ ಮಾಡುವ ಮುಂಚೆ ನಾನು ಇದರಿಂದ ಹೊರಗೆ ಬರಬೇಕು ಅನ್ನುವಂತಹ ಒಂದು ತಿಳುವಳಿಕೆ ಇಲ್ಲ. ಸೊ ಅದನ್ನ ನಾವು ಮೊದಲು ಮೂಡಿಸ್ಬೇಕು ಮನೆಯಲ್ಲಿ. ಈಗ ಭಾವನಾತ್ಮಕವಾದಂತಹ ಮಾರ್ಗದರ್ಶನ ಮಾಡುವಂಥದ್ದು, ಮನೆಯಲ್ಲಿ ಸುರಕ್ಷಿತವಾದಂತಹ ಸಂಭಾಷಣೆ, ಆತ್ಮಗೌರವವನ್ನ ಮಕ್ಕಳಲ್ಲಿ ಬೆಳೆಸೋದು, ಇಂತಹ ವಿಷಯಗಳನ್ನ ನಾವು ಅವರಿಗೆ ತಿಳಿಸ್ಕೊಟ್ಟಾಗ ಮೋಸ್ಟ್ಲಿ ಈ ಟಾಕ್ಸಿಕ್ ರಿಲೇಶನ್ಶಿಪ್ಗಳು ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ತುಂಬಾ ಸಣ್ಣದಿರುವಾಗಲೇ, ಪ್ರೀತಿ ಅನ್ನುವಂಥದ್ದು ತುಂಬಾ ಆರೋಗ್ಯವಂತವಾಗಿರುತ್ತೆ, ಅದು ಮಾನಸಿಕವಾಗಿ ದೈಹಿಕವಾಗಿ ನಮ್ಮನ್ನ ಬೆಳೆಸುತ್ತೆ, ಅದು ನಮ್ಮನ್ನ ಹಾಳು ಮಾಡೋದಿಲ್ಲ. ಸೊ ಈ ಮಕ್ಕಳಿಗೆ ನೀವು ಸಣ್ಣದಿರುವಾಗಲಿಂದೇ ಅದನ್ನ ಹೇಳ್ಕೊಟ್ಟಾಗ ಮುಂದೆ ಯಾವುದೋ ಒಂದು ರಿಲೇಶನ್ಶಿಪ್ಗೆ ಬಂದಾಗ ಓ ಇದು ನನಗೆ ಹಾಳು ಮಾಡ್ತಿದೆ ಅಂತ ಹೇಳಿ ಗೊತ್ತಾದಾಗ ಆ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ಅವರಿಗೆ ಅರಿವೇ ಇಲ್ಲ, ತಿಳುವಳಿಕೆನೇ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಗೆ ಅರ್ಥ ಮಾಡ್ಕೊಳ್ತಾರೆ? ತುಂಬಾ ಹಾಳಾದ್ರೂ ಕೂಡ ನಾನು ಹೇಳಿದ್ನಲ್ಲ ತುಂಬಾ ಹಾಳಾಗ್ತಿದೆ, ನನ್ನ ನೆಮ್ಮದಿ ಹಾಳಾಗ್ತಿದೆ, ನನ್ನ ಆರೋಗ್ಯ ಹಾಳಾಗ್ತಿದೆ ಅಂತ ಹೇಳಿ ಗೊತ್ತಾದ್ರೂ ಕೂಡ ಅದರಿಂದ ಹೊರಗೆ ಬರೋದಿಲ್ಲ ಹೆಚ್ಚಿನವ್ರು. ಯಾಕಂದ್ರೆ ಅದನ್ನು ನಾವು ಕಲಸಿಯೇ ಕೊಟ್ಟಿರೋದು, ಅವ್ರಿಗೆ ಗೊತ್ತೇ ಇರೋದಿಲ್ಲ ಅದರಿಂದ ಹೊರಗೆ ಬಂದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ. ಅವ್ರು ಏನ್ ಅನ್ಕೊಳ್ತಾರೆ, ತುಂಬಾ ಎಮೋಷನಲ್ ಆಗಿ ಡಿಪೆಂಡ್ ಆಗಿರ್ತಾರೆ ಆ ರಿಲೇಷನ್ಶಿಪ್ಗೆ, ಅದಿಲ್ಲ ಅಂದ್ರೆ ನನ್ನ ಜೀವನನೇ ಇಲ್ಲ ಅಂತ ತಿಳ್ಕೊಳ್ತಾರೆ, ಬಟ್ ಅದರಿಂದನೇ ನನ್ನ ಜೀವನ ಹಾಳಾಗ್ತಿದೆ ಅಂತ ಹೇಳಿ ಅವ್ರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇದರ ಬಗ್ಗೆ ಕೂಡ ನಾವು ಅವರಿಗೆ ಈ ಇಮೋಷನಲ್ ಲಿಟ್ರಸಿ ಅನ್ನುವಂಥದ್ದು ಏನಿದೆ ಅಲ್ಲ, ಈಗ ಏನು ಈ ಡಿಗ್ರಿಗಳು ಅದು ಇದು ಎಲ್ಲ ಏನಿದೆ, ಈ ಇದಕ್ಕಿಂತ ಕೂಡ ಈ ಇಮೋಷನಲ್ ಲಿಟ್ರಸಿ ತುಂಬಾ ಅವಶ್ಯಕತೆ ಇದೆ ಈಗಿನ ಕಾಲದಲ್ಲಿ
2: ಅಂತ ನೀವು ಹೇಳಿದ್ರಿ.
0: ಖಂಡಿತವಾಗ್ಲು
2: ಎಸ್. ಸೊ ಹಾಗಾಗಿ ನಾವು ಎಂತ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಹೆಂಗೆ ಬರ್ಲಕ್ಕ
0: ಖಂಡಿತವಾಗ್ಲು ಒಂಟಿಯಾಗಿ ಕೂಡ ನಾವು ಬದುಕಬಹುದು, ಒಂಟಿಯಾಗಿದ್ರು ಕೂಡ ಸಮತೋಲನವಾದಂತಹ ಜೀವನವನ್ನ ನಾವು ನಡೆಸಬಹುದು ಅನ್ನುವಂತಹ ಒಂದು ಕಲ್ಪನೆಯನ್ನು ಕೂಡ ನಾವು ಮಕ್ಕಳಿಗೆ ಕೊಡೋದ್ರಿಂದ, ಅಥವಾ ದೊಡ್ಡವರು ಕೂಡ ಇಂತಹ ಒಂದು ಸಂಬಂಧಗಳಿಗೆ ಸಿಲುಕಿ ಯಾವಾಗಲಾದ್ರೂ ನನ್ನ ನೆಮ್ಮದಿ ಹಾಳಾಗ್ತಾ ಇದೆ, ಒಂದು ಲೆವೆಲ್ ದಾಟ್ತಾ ಇದೆ, ಇದು ಯಾಕೋ ಕೈ ಮೀರ್ತಾ ಇದೆ ಅಂತ ಹೇಳಿ ಅನ್ಸದ ತಕ್ಷಣ ಅದನ್ನ ಹೆಲ್ದಿಯಾಗಿಯೇ ಅದನ್ನ ಮುರ್ಕೊಳ್ಳೋದು ತುಂಬಾ ಒಳ್ಳೇದು.
1: ಆದ್ರೆ ಅವ್ರಿಗೆ ಮೊದ್ಲು ಅರ್ಥ ಆಯ್ತು ನಾನು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಇದು ನನಗೆ ಯಾವುದೇ ರೀತಿಯಲ್ಲೂ ಒಳ್ಳೇದಲ್ಲ.
0: ಖಂಡಿತವಾಗ್ಲು ಇದು ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದೆ, ನನ್ನ ನಿದ್ರೆ ಹಾಳು ಮಾಡ್ತಾ ಇದೆ, ಆರೋಗ್ಯ ಹಾಳು ಮಾಡ್ತಿದೆ ಅಂತ ಹೇಳಿ ಅನಿಸ್ತಿದೆ ಅಂದ್ರೆ ಆ ಸಂದರ್ಭದಿಂದನೇ ಅವರು ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡೋದು ಒಳ್ಳೇದು.
1: ಬಾರಿ ಒಳ್ಳೇದಂತ ಹೇಳ್ತೀರಿ, ವೆರಿ ನೈಸ್. ತುಂಬಾ ಲೈಕ್ ಹೇಳಿದ್ರಿ ಟಾಕ್ಸಿಕ್ ರಿಲೇಶನ್ಶಿಪ್. ಇತ್ತೀಚಿನ ದಿನದಲ್ಲಿ ಎಲ್ಲಾ ಕಡೆ ಇದೇ ಮಾತು, ಎಲ್ಲರೂ ಇಂಥದ್ದೇ ಹೆಚ್ಚಿನ ಮಂದಿ ಇಂಥ ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ.
0: ಈ ತರ ರಿಲೇಶನ್ಶಿಪ್ಗಳ ಬಗ್ಗೆ ಮಾತಾಡೋದೇ ಇಲ್ಲ ಓಪನ್ ಆಗಿ ಯಾರು
1: ಯಾರು ಮಾತಾಡೋದಿಲ್ಲ. ನಿಜ ನಿಜ. ಸೊ ಬಟ್ ನೀವು ಒಂದು ಒಳ್ಳೆ ಮಾಹಿತಿಯನ್ನ ಕೊಟ್ರಿ, ಹೆಂಗಿರುತ್ತೋ ಏನಿರುತ್ತೆ ಟಾಕ್ಸಿಕ್ ರಿಲೇಶನ್ಶಿಪ್, ಹೆರ್ಗ್ ಬಪ್ಪದಾರ ಹೆಂಗೆ ಮೊದ್ಲು ಅರ್ಥ ಮಾಡ್ಕೋಬೇಕು, ನಮ್ಗೆ ನಮ್ಮ ಬಗ್ಗೆ ಸೆಲ್ಫ್ ರೆಸ್ಪೆಕ್ಟ್ ಇರ್ಕ, ನಮ್ಮ ಆತ್ಮವನ್ನ ನಾವು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಪ್ರಯೋರಿಟೈಸ್ ಅದು ಕೊಟ್ರೆ ಈ ತರದಿಂದ ನಾವು ಹಿಂಸೆ ಪಟ್ಕೊಳ್ಳೋದು ನಮ್ಗೆ ಅರ್ಥ ಆಗ್ತದೆ, ಇದು ನಮ್ಗಲ್ಲ ಅನ್ನೋದು. ತುಂಬಾ ಲೈಕ್ ಹೇಳ್ರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
1: ಕೇಳುಗ್ರೆ, ಟಾಕ್ಸಿಕ್ ರಿಲೇಶನ್ಶಿಪ್ ಬಗ್ಗೆ ಎರಡು ಸಂಚಿಕೆಗಳಿಂದ ಮಾತಾಡ್ತಿದ್ರೆ ನಮ್ಮ ಸುವರ್ಣ ಮೇಡಮ್ ಅವರು. ಮೋಸ್ಟ್ಲಿ ನೀವು ಅಂಥದ್ದೇ ಸಂಬಂಧಗಳಲ್ಲಿದ್ರೆ ನಿಮಗೂ ಇದು ಚಂದ ಅರ್ಥ ಆದ್ರೆ ಕಾಳೆ ನೀವು ಡಿಸೈಡ್ ಮಾಡಿ ನಿಮ್ಗೆ ಎಂತ ಬೇಕಂತ ಹೇಳಿ. ಸದ್ಯಕ್ಕೆ ನಾವು ಈ ಕಾರ್ಯಕ್ರಮ ಮುಗಿಸಿ ಹೋಯ್ ಬತ್ತೋ. ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಟಕಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕೋಕ
3: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ, ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
4: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
5: ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ನರ್ಮನಿ ಹೆಣ್ಣ ಸುಮಾ ಸಂಗ್ರಾಮ್. ಇವತ್ತ ನಾನ್ ನಿಮ್ಮ ಹತ್ರ ಎರಡು ಮಾತಾಡಕ್ ಬಂದಿದೆ. ವಿಷಯ ಎಂತ ಗೊತ್ತಿತ್ತ, ಈ ಕುಂದಾಪುರದರ ಎಲ್ಲಿ ಬೇಕಾದ್ರೂ ಹೊಯ್ಲಿ ಯಾರು ಆಚೆಗಿದ್ದರು ಒಂಚೂರ್ ಎಂತಾರು ಕೆಂಚ ಹಾರಿಸ್ರೆ ಅವ್ರು ಮೊದ್ಲು ಕೆಮ್ದೆ ಗಡೆ ನಿನ್ ದೈದ್ಮನಿ ಎಲ್ಲಾಯ್ತು ಅಂದೇಳಿ ಹೇಳಿ. ಹೌದಾ ಅಲ್ದ ಹೇಳಿ, ನಮ್ ದೈದ್ಮನಿ ಬಗ್ಗೆ ನಾವು ಒಂದೆರಡು ಮಾತಾಡುವ ಅಂದೇಳಿ ಹೇಳಿ ನಾನ್ ನಿಮ್ಮೆದ್ರು ಬಂದಿದ್ದೆ. ಯಾಕೆ ಗೊತ್ತಿತ್ತ, ದೈದ್ಮನಿ ಎಂಬುದ ನಮ್ ಜೀವನದ ಒಳಗೆ ಹಾಸು ಹೊಕ್ಕಾಯಿ ಹೊಕ್ಕಂಡಿತ್ತು. ಯಾಕೆಂದ ಹೇಳ್ರೆ, ನಮ್ಗ ದೈದ್ಮನಿ ಬಿಟ್ರೆ ಬೇರೆ ಏನೂ ಇಲ್ಲ. ವರ್ಷಕ್ಕೆ ಎರಡ್ ಸರಿ ದೈದ್ಮನಿ ಹೋಗಿ ಒಂದೆಡ್ ಮಂಗಳಾರತಿ ಕೊಟ್ಟು ಆ ದೇವ್ರಿಗೊಂದು ಅಡ್ಡಬಿದ್ದಿ ಬಂದ್ರೆ ನಮ್ಗದೇ ಸಮಾಧಾನ. ಈಗಲಿನ ಕಾಲದಾಗೆ ಎಲ್ಲರೂ ಆ ದೇವಸ್ಥಾನ ಈ ದೇವಸ್ಥಾನ ಅಂದೇಳಿ ಹೋತ್ರ. ಆದ್ರೆ ನಾವೆಲ್ಲ ಶಂಕಿಪತಿಗೆ ದೇವಸ್ಥಾನಕ್ ನಾವೆಲ್ಲ ಹೆಚ್ಚು ಹಾತಿಲ ಇದ್ದಿತ್ತು. ಹೌದಲ್ದ, ನಾವು ಹಾಪುದಿದ್ರು ವರ್ಷಕ್ಕೆ ಎರಡ್ ಸರಿ ದೈದ್ಮನಿಗೆ ಮಾತ್ರ. ದೈದ್ಮನಿ ಹಬ್ಬಕ್ಕಂತೂ ತಪ್ಸುದೇ ಇಲ್ಲ. ಅಬ್ಬಿದಿಕ್ಕಳೆಲ್ಲ ಚಣ್ಣ ಮಕ್ಕಳನ್ನ ಎತ್ಕೊಂಡ ಗೆಂಡ ತೊಳೆದ್ ಕಾಮ್ದೇ ಒಂದು ಹಬ್ಬ ನಮ್ಗೆ. ಅಲ್ದಿರೋ ಹಬ್ಬ ಹುಣ್ಮೆ ಎಂಬುದು ಇಪ್ಪುದೇ ನಮ್ಗೆ ದೈದ್ಮನೆಗಲ್ಲ. ಮತ್ತೆಲ್ಲಿ ಇದ್ದಿತ್ತ ಆಗಳಿಕೆ? ಈಗಳಿಕಿನ ಕಂಡಾಗ ಏನ್ ಬೇಕಾದ ಪ್ಯಾಟಿ ಬದಿಗೆಲ್ಲ ಹಬ್ಬ ಹರಿದು ಇದ್ದಿತ್ತ? ಎಂತದೂ ಇಲ್ಲ. ದೈದ್ಮನಿ ಹಬ್ಬವೇ ನಮ್ಗೆ ದೊಡ್ಡ ಹಬ್ಬ. ದೈದೇವ್ರದ್ದು ಒಂದು ನಮ್ಗೆ ಅನುಗ್ರಹ ಇತ್ತಂದೇಳಿ ಗೊತ್ತಾರೆ, ಅದೇ ಒಂದು ನಮ್ಗೆ ದೊಡ್ಡ ಸಮಾಧಾನ. ಈ ದೈದ್ಮನಿ ಎಂಬುದು ಕುಂದಾಪುರ ಜನರ ಜೀವನದೊಳಗೆ ಎಷ್ಟು ಇಳ್ಕಂಡಿತ್ತಂದೇಳಿ ಹೇಳಿ ಇವತ್ತು ನಾವು ಒಂದೆರಡು ಮಾತಾಡುವ. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM. ನಾನ್ ನಿಮ್ ಸುಮಾ ಸಂಗ್ರಾಮ್. ಈಗ ನಾವು ದೈದ್ಮನಿ ಬಗ್ಗೆ ಮಾತಾಡ್ತಾ ಇದ್ದಿತ್ತು. ನಮ್ ಜಾಗದಾಗೆ ಯಾವ್ದೆಲ್ಲ ದೈದ್ಮನಿ ಇತ್ತು ಅಂದ್ರೆ ಕುಂದಾಪುರ ಕಡೆ ಹಂಗೆ ಯಾವ್ದೆಲ್ಲ ದೈದ್ಮನಿ ಇತ್ತು, ನಾವು ಯಾವ ದೇವ್ರನ್ನೆಲ್ಲ ನಂಬುತ್ತಂದೇಳಿ ಹೇಳಿ ಒಂದೆರಡು ಮಾತಾಡುವ. ಹೇಳ್ತಾ ಹೋರೆ ಅದು ಮುಗುದೇ ಇಲ್ಲ, ಅಷ್ಟು ಅಷ್ಟು ದೇವರಿತ್ತು ನಮಗೆ. ಬ್ರಹ್ಮ, ನಾಗ, ಯಕ್ಷಿ, ಕ್ಷೇತ್ರಪಾಲ, ಪಂಜುರ್ಲಿ, ಹೈಗುಳಿ, ಚಿಕ್ಕು, ಕಲ್ಕುಟ್ಕ, ಯಕ್ಷಿ, ಉಮ್ಮಲ್ತಿ, ಒಂದ ಎರಡ ನಮಗೆ ದೈದ್ಮನಿ. ನಾವು ಹೋದಲ್ಲೋರಿಗೂ ದೈದ್ಮನಿ, ಅಪ್ಪನ ಮನಿ ದೈದ್ಮನಿ ಒಂದು, ಅಬ್ಬಿಮನಿ ದೈದ್ಮನಿ ಒಂದು, ಗಂಡ್ಮನಿ ದೈದ್ಮನಿ ಒಂದು, ನಮ್ಮನಿ ದೈದ್ಮನಿ ಒಂದು. ಹೀಗೆ ನಾವು ಎಲ್ಲಿ ಹಾರು ದೇವಸ್ಥಾನಕ್ಕೆ ಹೋಪದವರು ತಪ್ಪಿಸುತ್ತೇನೋ ದೈದ್ಮನಿಗೆ ಹೋಪದೊಂದು ತಪ್ಪಿಸೋದಿಲ್ಲ. ಹೌದಾ ಅಲ್ದ ಹೇಳಿ? ಎಲ್ಲರೂ ಒಂದು ಹೆರ್ಬದಾಗಿದ್ದರ ಸಮೇತ ವರ್ಷಕ್ಕೆ ಎರಡು ಸರಿಯೋ ಒಂದ್ ಸರಿಯೋ ದೈದ್ಮನಿ ಹಬ್ಬಕ್ಕೆ ಬಪ್ಪದು ಇತ್ತೇ ಇತ್ತು ನಂಬದೆಗೆ. ಬೇರೆ ಎಂತಕ್ಕವ್ರು ಬರ್ದಿರೋ ನಮ್ಮನಿ ಹೆಂಗಸರು ಅಷ್ಟಪ್ಪ ತಲೆಬಿಸಿ ಮಾಡ್ಕೊಂಡಿಲ್ಲ. ದೈದ್ಮನಿ ಹಬ್ಬಕ್ಕೆ ಬರ್ದಿದ್ರು ಮಾತ್ರ ಗಡ ನಿಂಗೆ ಏನು ತಿಪ್ಪರು ಜಾಸ್ತಿ ಆಯ್ತಾ ಅಂದೇಳಿ ಕೇಂದ್ರ ಕೇಂತ್ರ. ಹಾಂಗಾಗಿ ನಮ್ ದೈದ್ಮನಿ ಬಗ್ಗೆ ನಾವು ಹೇಳ್ತಾ ಹೋರೆ ನಮ್ಗೆ ಹೊತ್ತೇ ಸಾಕತ್ತಿಲ್ಲ ಮಾತಾಡೋಕೆ. ಯಾಕಂದ ಹೇಳ್ರೆ, ದೈದ್ ಈ ನಾನ್ ಹೇಳದ್ ಇಷ್ಟೊತ್ತರಿಗೆ ಹೇಳದ್ ದೈದೊಳಗೆ ಅವೆಲ್ಲ ಒಂದೊಂದೇ ದೈಗಳಲ್ಲ. ಈಗ ಚಿಕ್ಕೂನೆ ತಕಣಿ, ಚಿಕ್ಕು ದೈಗ್ ಹೊರೆ ಬಾಲ್ ಚಿಕ್ಕು ಒಂದ್, ದೊಡ್ಡ ಕಾಲ್ ಚಿಕ್ಕು ಒಂದ್, ಹಳಿಯಮ್ಮ ಒಂದ್, ಹಿಜಾನ್ ಚಿಕ್ಕು ಒಂದ್, ಹೀಗೆ ಚಿಕ್ಕು ಅಂದೇಳಿ ಹೇಳ್ರೆ ಸುಮಾರು ಚಿಕ್ಕು ಇತ್ತದ್ರಾಗೆ. ಈಗ ಜಟ್ಟಿಗ, ಜಟ್ಟಿಗೇಶ್ವರ, ನಂದಿಕೇಶ್ವರ, ಹಿಂಗೆ ಎಷ್ಟು ದೇದೇವ್ರು ನಮ್ಗೆ. ಈ ದೇದೇವ್ರದ್ದು ಹಬ್ಬ, ಅವ್ರು ನಿತ್ಕೊಂಡು ಭಂಗಿ, ಆ ದೇದೇವ್ರದ್ದೊಂದು ಅಲಂಕಾರ, ಅದನ್ನೆಲ್ಲ ಕಾಂಬುದೇ ಎಷ್ಟು ಚಂದ, ಎಷ್ಟು ಖುಷಿ ನಮ್ಮ ಮನ್ಸಿಗೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ, ನಾನ್ ನಿಮ್ ಸುಮಾ ಸಂಗ್ರಾಮ್. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ ಸುಮಾ ಸಂಗ್ರಾಮ್. ನಾವು ದೈದ್ಮನಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಿತ್ತು. ನಾನು ಆಗಲೇ ಹೇಳ್ದೆ ಎಷ್ಟಪ್ಪ ದೇಗಳಿತ್ತು ನಮ್ಗೆ ಅಂದೇಳಿ ಹೇಳಿ, ಪೂರಾ ಹೇಳು ಕಾಯಿಲೆ ನನ್ ಕೇಳೆ, ಆರು ಒಂದು ಆದಷ್ಟು ನಾನು ಹೇಳಿದೆ. ಈಗ ಕೆಲವೊಂದು ದೇಯ್ ಹೆಸರು ತಕೊಂಡು ಅವೆಲ್ಲ ಹ್ಯಾಂಗಿರ್ತೋ ಅಂದ್ರೆ ಉರು ಹ್ಯಾಂಗಿರುತ್ತೆ. ಈಗ ದೇಯ್ ಉರು ಅಂದೇಳಿ ಹೇಳ್ರೆ ನಿಮ್ಗೆ ಗೊತ್ತಿತ್ತು, ಒಂದು ಮೂರ್ತಿ, ಕೆಲವೊಬ್ಬದೆ ಬರೀ ಒಂದು ಮರದ್ದು ಉರು ಅಂದೇಳಿ ಇರುತ್ತೆ, ಅದೆಲ್ಲ ಹ್ಯಾಂಗಿರುತ್ತೆ ಅಂದೇಳಿ ಹೇಳಿ ನಾವು ಒಂಚೂರು ಅದ್ರ ಬಗ್ಗೆ ಮಾತಾಡುವ. ಈಗ ಒಂದು ಮಲಯಾಳಿ ಬೊಬ್ಬರಿಯ ಅಂದೇಳಿ ತಕಣಿ, ಈ ಹೆಚ್ಚಿನವ್ರದ್ದ ದೈದ್ಮನಿ ಆಗಿರುತ್ತದೆ. ಅದ್ ಹ್ಯಾಂಗೆ, ಒಂದು ಪುರುಷ ಅಂದ್ರೆ ಒಂದು ಗಂಡ್ಸ್ ನಿತ್ಕೊಂಡದ್ದು ತರ ಇರುತ್ತದೊಂದು, ಕೈಯಲ್ಲೊಂದು ಕೊಡ್ತಿಗಿ ಇರುತ್ತೆ, ತಲೆಂಗೊಂದು ಮುಂಡಾಸ್ ಇರುತ್ತೆ, ಗಡ್ಡ ಮೀಸಿ ಇರುತ್ತೆ. ಹಾಗೆ ಈ ಮಲಯಾಳಿ ಬೊಬ್ಬರಿಯ ಸಸ್ಯಹಾರಿ ಅಂದ್ರೆ ಅವ ಈ ರಕ್ತಾಹಾರ ಎಂತ ಸೇವಿಸುವುದಿಲ್ಲ. ಮೋಟ್ಗಾಲ್ ಬೊಬ್ಬರಿ ಅಂದೇಳಿ ಇನ್ನೊಂದಿರುತ್ತೆ, ಬಾಗಲ್ ಬೊಬ್ಬರಿ ಅಂದೇಳಿ ಇನ್ನೊಂದಿರುತ್ತೆ. ಅದೆಲ್ಲ ಈ ಮೋಟ್ಗಾಲ್ ಅಂದ್ರೆ ಸಣ್ಣದ, ಆತರ ಎಲ್ಲ ಅವು ಹೆಸರಿ ತಕ್ಕಾಯಿ ಅವ್ದು ಉರು ಎಲ್ಲ ಬದಲಾಗ್ತದೆ. ಈಗ ನಾವು ಚಿಕ್ಕು ಅಮ್ಮನ್ ತಕೊಂಬ, ಚಿಕ್ಕು ಅಮ್ಮನ್ ತಕೊಂಡ್ರು ಕೂಡ ನಮ್ಗೆ ಹೇಳುವತ್ತಿಗೆ ಗೊತ್ತತ್ತ, ಅಮ್ಮ ಅಂದ್ ಹೇಳುವತ್ತಿಗೆ ಗೊತ್ತತ್ತ ಅದೊಂದು ಹೆಂಗ್ಸ್ ಒಂದು ಸ್ತ್ರೀ ರೂಪ ಅಂದೇಳಿ ಗೊತ್ತತ್ತ. ಚಿಕ್ಕು ಅಮ್ಮನ್ ದೇಗಳಿಗೂ ನಿತ್ಕೊಂಡದ್ದೇ ಉರು ಇರುತ್ತೆ. ನೀವು ಎಲ್ಲಿ ಹೋಯ್ ಬೇಕಾರ ಕಾಣಿ ನಿತ್ಕೊಂಡು ಉರುವೇ ಇರುತ್ತೆ. ತಲೆ ತುಂಬಾ ಸಿಂಗಾರ ಹೂ ಮುಡ್ಸಿ ಇರ್ತಾರೆ ಆ ಉರುಗೆ, ಕೈಯಲ್ಲೊಂದು ಕನ್ನಡಿ ಹಿಡ್ಕೊಂಡದ್ ಇರುತ್ತೆ. ಚೆಲು ಅಮ್ಮ, ಸರದಮ್ಮ, ಹಿಂಗೆ ಚಿಕ್ಕು ಅಮ್ಮನಿಗೆ ಬೇರೆ ಬೇರೆ ಹೆಸರು ಬೇರೆ ಬೇರೆ ರೂಪ. ಕಡಿಕ್ ನಾವು ಹೊರೆ ಹೈಗುಳಿ ದೇವ್ರ ತಕ್ಕಂಬ, ಹೈಗುಳಿ ದೇವರಿಗೆ ಏಗಳಿಗೂ ಕೂಡ ಎತ್ತಿನ ಗುಡ್ಡದ ಕಡೆಗಿರುತ್ತೆ. ನಮ್ಗಾಗಲಿಕ್ಕೆ ಹೈಗುಳಿ ಅಂದ್ರೆ ಎಂತಂದೇ ಗೊತ್ತಿರೋದಿಲ್ಲ, ಇದೊಂದು ಗುಡ್ಡ ನಿಲ್ಸಿರಲ್ಲ ಎಂಬಗೆ ನಾವು ಸಣ್ಕಿರುವತ್ತಿಗೆ. ನಂದಿಕೇಶ್ವರ ದೇವ್ ತಕೊಂಡು ಹೊರೆ ಒಂದ್ ದೊಡ್ಡ ಎತ್ತು ಕಣಂಗಿರುತ್ತದೆ. ಈ ಹೈಗುಳಿ ದೇವ್ರ ಎತ್ತಿನ ಗುಡ್ಡದ ಕಂಡಗಿರುತ್ತೆ, ನಂದಿಕೇಶ್ವರ ದೇವ್ರ ದೊಡ್ಡ ಎತ್ತಿನದೊಂದು ರೂಪದಂಗಿರುತ್ತೆ. ಆಕಾಶ ನಂದಿ ಅಂದೇಳಿ ಒಂದು ದೇಹಿ ಇತ್ತು, ಆ ದೇಹಿ ಯಾವಾಗ್ಲೂ ಮೇಲ್ ಕಾಂತ ಇರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಆಕಾಶ ನಂದಿ ಅಂದೇಳಿ ಕರುದು. ಆಮೇಲೆ ಮತ್ತೀಗ ಇತ್ಲೆ ಒಂದು ಪಿಕ್ಚರ್ ಬಂತಲ್ಲ ಕಾಂತಾರ ಅಂದೇಳಿ ಹೇಳಿ, ಅದು ಬಂದ್ರ ಮೇಲೆ ಈಗ ಪಂಜುರ್ಲಿ ದೇವ್ರ ದೇಹ ಒಂದು ಎಲ್ಲರಿಗೂ ಗೊತ್ತಾಯ್ತು. ಈ ಪಂಜುರ್ಲಿ ದೇ ಇದ್ದ ಎಲ್ಲರಿಗೂ ಗೊತ್ತಿತ್ತು, ಅದಕ್ಕೆ ಹಂದಿ ರೂಪ ಇರುತ್ತೆ ಅಂದೇಳಿ ಹೇಳಿ. ಹೋರ್ ಬೊಬ್ಬರಿಯ, ಹೋರ್ ಬೊಬ್ಬರಿ ಅಂದ್ರೆ ಅದಕ್ಕೆ ಕಾಣನ್ ರೂಪ ಇರುತ್ತೆ, ಮತ್ತೆ ಮನುಷ್ಯರ ರೂಪವೂ ಇರುತ್ತೆ. ಕಾಣನ್ ರೂಪ ಅರ್ಧ, ಮನುಷ್ಯರ ರೂಪ ಅರ್ಧ ತಕೊಂಡ್ರೆ ಅದಕ್ಕೆ ನಾವು ಹೋರ್ ಬೊಬ್ಬರಿ ಅಂದೇಳಿ ಕರೀತ. ಕೇತು ರಾವತ, ಆಕಾಶ ರಾಯ, ಹೀಗೆ ಉಮ್ಮಲ್ತಿ, ಉಮ್ಮಲ್ತಿಯು ಒಂದು ಸ್ತ್ರೀ ರೂಪ ಅದ, ನಿತ್ಕೊಂಡದ್ದು ಭಂಗಿ, ಕೋರೆ ದಾಡಿ ಇರುತ್ತೆ. ಉಮ್ಮಲ್ತಿ ಅಂದ್ರೆ ಸ್ವಲ್ಪ ನಮ್ಗೆ ಹೇಳುವತ್ತಿಗೆ ಗೊತ್ತಾಗ್ತದೆ, ಒಂದು ಉಗ್ರ ರೂಪ ಅಂದೇಳಿ ಹೇಳಿ ಅಲ್ದಾ. ಈ ಉಮ್ಮಲ್ತಿ ಸ್ತ್ರೀ ದೇವರಿಗೆ ಸೀರೆಗೆ ಸೆರ್ಗಿರುವುದಿಲ್ಲ, ಹಂಗೆಲ್ಲ ಸೊಂಟದ ಕೆಳಭಾಗ ನೆರ್ಗಿ ಮಾತ್ರ ಇರುತ್ತೆ. ಇದನ್ನೆಲ್ಲ ಕಂಬತ್ತಿಗೆ ನಮ್ಗೊಂದು ಆಲೋಚನೆ ಬರ್ತದೆ ತಲೆಯೊಳಗೆ, ಇದು ಇಂಥದೇ ದೇವ್ರು. ಸ್ವಲ್ಪ ನಾವು ದೈದ್ಮನಿಗೆ ಹೋಯ್ ಹೋಯ್ ಹೋಯ್ ಇತ್ತಲ್ಲ, ಕಡೆಗೆ ನಮ್ಗೆ ಅಪ್ಪ ಅಬ್ಬಿಯೋ ಮತ್ತೆ ಯಾರೋ ಒಬ್ರು ಹೇಳಿಕೊಡ್ದಿದ್ರು ಇಂಥ ದೇವ್ರು ಅಂದೇಳಿ ನಾವೇ ಒಂದು ಅಂದಾಜು ಮಾಡುವಷ್ಟು ನಮ್ಗೊಂದು ಜ್ಞಾನ ಬರ್ತದೆ ದೈದ್ಮನಿಗೆ. ಹಾಂಗಾಗಿ ನೀವು ಒಂಚೂರ ಈಗಳಿನ ಮಕ್ಕಳನ್ನೆಲ್ಲ ಸ್ವಲ್ಪ ಆಗಾಗ ದೈದ್ಮನಿ ಕರ್ಕೊಂಡು ಹೋತಾ ಇರಿ, ಗೊತ್ತಾಯ್ತಾ? ಕೇಂತಾಯಿರಿ ರೇಡಿಯೋ ಕುಂದಾಪುರ, ನಾನು ಸುಮಾ ಸಂಗ್ರಾಮ್. ಹಾಯ್, ನೀವು ಕೇಂತ ಇದ್ರಿ ಅಲ್ದ ರೇಡಿಯೋ ಕುಂದಾಪುರ 89.6 FM ಅನ್ನ. ನಾವೀಗ ಮತ್ತೂ ವಾಪಸ್ ಅದನ್ನೇ ಮಾತಾಡುವ, ದೇಹಿಗಳೆಲ್ಲ ಹ್ಯಾಂಗಿರುತ್ತ, ಅವು ಉರು ಹ್ಯಾಂಗಿರುತ್ತೆ ಅಂದೇಳಿ ಹೇಳಿ ಒಂಚೂರು ಮುಂದುವರೆದು ಹೇಳ್ತೇ ಕೇಳಿ. ಈ ಕೆಲವು ಬದಂಗೆ ಮಾರಿ ಅಮ್ಮ ಅಂದೇಳಿ ಒಂದ್ ದೇವ್ರಿರುತ್ತೆ. ಮಾರಿ ಅಮ್ಮ ಅಂದೇಳಿ ಹೆಸರಿಕೆಂಬತ್ತಿಗೆ ಅದ ಸ್ತ್ರೀ ರೂಪದ ಉಗ್ರ ರೂಪ ಅಂದೇಳಿ ಹೇಳಿ ನಮ್ಗ ತತ್ ಯಾಕಂದ್ರೆ ನಾಲ್ಗೆ ಹೊರಗ ಇಕಂಡ್ರು ಕೂಡ ನಮ್ಗ ತತ್ ಓ ಈ ದೇವ್ರಿ ಸಿಟ್ಟು ಬಂದಿತ್ತ ಅಂದೇಳಿ ಹೇಳಿ. ಕೈಯಲ್ಲಿ ತ್ರಿಶೂಲ ಇರುತ್ತ, ಖಡ್ಗ ಇರುತ್ತ, ಹಲ್ಲು ದೊಡ್ಡ ದೊಡ್ಡದಾಗಿರುತ್ತ, ಕೋರೆ ದಾಡಿ ಇರುತ್ತ. ಹಾಂಗಂದೇಳಿ ಮಾರಿಯಮ್ಮ ಅಂದ್ರೆ ಕೂಡ ಬರೀ ಉಗ್ರ ರೂಪವೇ ಇರುವುದಿಲ್ಲ, ಸೌಮ್ಯವಾದ ಮಾರಿಯಮ್ಮನು ಕೆಲವು ಬದಿಗೆ ಪೂಜೆ ಮಾಡ್ತಾರೆ, ಅದನ್ನು ಕಂಡಿದ್ದೀನಿ ನಾನು. ಮತ್ತೆ ಸನ್ಯಾಸಿ ಅಥವಾ ಜೋಗಿ ಅಂದೇಳಿ ಇರುತ್ತೆ. ಸನ್ಯಾಸಿ ಅಂದ್ರೆ ಹೇಳಿರೋದು ಗಂಡ್ಸ ಪುರುಷ ರೂಪ ಇರುತ್ತೆ, ಕೂತ್ಕಂಡ್ ಭಂಗಿಯಲ್ಲಿ ಇರುತ್ತೆ, ಜನಿವಾರ ಹೈಕಂಡಿರ್ತಾರ, ತಂಬೂರಿ ಹೈಕಂಡಿರ್ತಾರ, ಹಿಡ್ಕೊಂಡಿರ್ತಾರ ತಂಬೂರಿನ, ಅವರನ್ನ ಸನ್ಯಾಸಿ ಜೋಗಿ ಅಂದೇಳಿ ಕರೀತಾರ. ಇನ್ನೊಂದು ಸ್ವಾಮಿ ದೇವ್ರ ಅಂದೇಳಿ ಗೊತ್ತೈತಿ, ಹೆಚ್ಚಿನವ್ರದ್ದು ಒಂದ್ ನಾಲ್ಕೈದು ಮನೆಗೆ ಒಟ್ಟು ಸೇರಿ ಒಂದ್ ಸ್ವಾಮಿ ದೇವ್ರ ಅಂದೇಳಿ ಇರ್ತ್ರ. ದಿನಾ ಬೆಳಗ ಮುಚ್ಚೆದ್ದು ಯಾವ್ದಾದ್ರು ಮನೆದೊಂದು ಸಣ್ಣ ಗಂಡ್ ಮಕ್ಕಳು ಹೋಯ್ ಸ್ವಾಮಿ ನೀರ್ ಹಾಕಿ ಬಂದ್ಯಾ ಕೇಳಿರ್ತೀರಿ ಅಲ್ದ ನೀವು ಇದನ್ನ, ಸ್ವಾಮಿ ನೀರ್ ಹಾಕಿ ಬಂದ್ರೆ ಮಕ್ಕಳೇ ಅಂದೇಳಿ ಹಳಿಯರಲ್ಲಿ ಕೂಕೊಂಡ್ ಕೇಂತಾ ಇರ್ತಾರ. ಒಂದ್ ಬರೀ ಒಂದಡಿಯಿಂದ ಮೂರಡಿವರೆಗೆ ಒಂದ್ ಮರದ ಕೊರಡದು ಸ್ವಾಮಿ ದೇವ್ರ ಅಂದೇಳಿ ಹೇಳ್ರೆ, ಅದೊಂದ್ ನಾಲ್ಕೈದು ಜನರದ್ದೊಂದು ಮನಿನೋ ಅಥವಾ ಒಂದು ಏನ್ ಕೇರಿ ಅಂದೇಳಿ ನಾವು ಕರಿತು, ಅದನ್ನೆಲ್ಲ ಕಾಪಾಡುವಂತ ಶಕ್ತಿ ಆ ಸ್ವಾಮಿ ದೇವ್ರಿಗೆ ಇರುತ್ತೆ. ಇನ್ನೊಂದು ಧೂಮಾವತಿ ದೈವ, ಹೆಚ್ಚಿನರ್ ಕೇಂದಿರ್ತೀರಿ, ತಲೆ ಮೇಲೆ ಹಾವಿನ ಹೆಡಿ ಇರುತ್ತ, ಕೈಯಲ್ಲಿ ಖಡ್ಗ ಇರುತ್ತ, ಮತ್ತೆ ಇನ್ನೊಂದ್ ಕೈಯಲ್ಲಿ ಗಂಟಿ ಇರುತ್ತೆ. ಅದಕ್ಕೆ ರಕ್ತೇಶ್ವರಿ, ಮಾಕಾಳಿ, ಭದ್ರಮಾಕಾಳಿ ಈ ಎಲ್ಲ ದೇವರಿಗೂ ಕೂಡ ನಿಮ್ಗೆ ಗೊತ್ತಾಗಿದ್ದ ಹೆಂಗಸಿಂದ ಉಗ್ರ ರೂಪದ ದೇವಿ ಅಂದೇಳಿ ಹೇಳಿ, ಇವಕ್ಕೆಲ್ಲದಕ್ಕೂ ಕೈಯಲ್ಲಿ ಖಡ್ಗ ಇರುತ್ತ, ತ್ರಿಶೂಲ ಇರುತ್ತ. ಕೆಲವೊಂದ್ಸರಿ ಈ ದೇವರದ್ದು ಇನ್ನೊಂದ್ ಕೈಯಗೆ ರುಂಡ ಸಮೇತ ಇರುತ್ತೆ, ಯಾಕೆಂದ್ರೆ ಅವಳದ್ದು ರಾಕ್ಷಸರನ್ ಸಂಹಾರ ಮಾಡಿದ ಪ್ರತೀಕವಾಗಿ ಕೈಯಲ್ಲಿ ರುಂಡನ್ನು ಹಿಡ್ಕೊಂಡಿರ್ತಾಳ ಅವಳು. ಕಾರ್ತಿ ದೈವ ಅಂದಿತ್ತಿದ್ರಾಗೆ, ಚಕ್ರೇಶ್ವರಿ ದೈವ ಅಂದೇಳಿ ಇತ್ತ. ಹಿಂಗೆ ಈ ಚಿಕ್ಕು ಅಮ್ಮಂದು ಅಥವಾ ಹೆಣ್ಣು ದೇವ್ರು ಏನಿತ್ತು ಕಣಿ, ಅದನ್ನ ಹೇಳುಕೋರದೇನು ಸ್ವಲ್ಪ ಇಲ್ಲ ಹೆಸರು ನಮ್ಮ ಹತ್ರ, ಅದನ್ನ ಹೇಳಿ ಪುರಸ್ಕಂಕೆ ಎಡಿತಿಲ್ಲ ಇವತ್ತಿಗೆ. ಮಾಸ್ತಿ ಅಮ್ಮ, ಮಾಸ್ತಿ ಅಮ್ಮ ಅಂದ್ ಹೇಳ್ರೆ ಅದು ಮಹಾಸತಿ ಅಮ್ಮ ಅಂದೇಳಿ ಇದ್ದ ಹೆಸರು ನಮ್ಮ ಕುಂದಾಪುರದ ಆಡು ಭಾಷೆಂಗೆ ಆಯ್ ಸಣ್ಣದಾಯಿ ಸಣ್ಣದಾಯಿ ಸಣ್ಣದಾಯಿ ಮಾಸ್ತಿ ಅಮ್ಮ ಅಂದೇಳಿ ಅದ್ದದ್. ಅದ್ರಾಗೂ ನಾಗಮಾಸ್ತಿ, ಗಂಡ್ ಮಾಸ್ತಿ, ಜೈನ್ ಮಾಸ್ತಿ, ಹಿಂಗೆ ಸುಮಾರು ಬಗ್ಗಿದ ಮಾಸ್ತಿ ಅಮ್ಮ ಇರ್ತರು. ಸೇಡಿ ಬೀರ, ಹಲಸು ತಿಮ್ಮ, ಹುಲಿರಾಯ, ಹುಲಿರಾಯ ದೇವ್ರು ಗೊತ್ತಿತ್ತಲ್ದೆ ನಿಮ್ಗೆ, ಹುಲಿ ಹೆಣ್ಣು ಹುಲಿ ಗಂಡು ಹುಲಿ ಅಂದೇಳಿ ಬೇರೆ ಬೇರೆ ಹುಲಿ ಇರುತ್ತ. ಅಷ್ಟೇ ಅಲ್ಲದೆ ಕೀಳು ದೈವ ಅಂದೇಳಿ ಇತ್ತು ನಮ್ಮ ಬದಿಗೆ. ನೀವು ಎಲ್ಲೇ ಹೋಯ್ನಿ, ಯಾವ ದೈದ್ ಮನೆ ಇರ್ಲಿ ಬೇಕಾರೆ ಅಲ್ಲೊಂದು ಕೀಳು ಅಂದೇಳಿ ಇರುತ್ತೆ. ಅಂದ್ರೆ ಕೀಳು ದೈವ ಅಂತ ಹೇಳ್ರೆ ರಕ್ತಾಹಾರ ಕೇಮ್ದವು ಏಗಳಿಕು. ಈ ಉಳಿದದ್ ದೇವರೆಲ್ಲ ಅಂದ್ರೆ ಸೌಮ್ಯ ಆಹಾರ ಅಥವಾ ಸಸ್ಯಾಹಾರ ಅಂತ ತಿಂತು, ಕೆಲವು ದೇವ್ರ ಇದನ್ನು ತಿಂತು ಹೇಳುದಲ್ಲ. ಆದ್ರೆ ಕೀಳು ಎಂಬುದು ಯಾವಾಗ್ಲೂ ಸಾಮಾನ್ಯವಾಗಿ ರಕ್ತಾಹಾರವನ್ನು ಇದ್ ಮಾಡುತ್ತೆ. ಕೋಳಿ ಕೊಯ್ತ್ರ, ಕುರಿ ಕಡಿತ್ರ ನೀವು ಕಂಡಿರ್ಲಕ್ಕೆಲ್ಲರೂ. ಇದನ್ನ ಏಗಳಿಕ್ಕೂ ಕೂಡ ದೈದ್ ಮನಿದ ಹೆರ್ಭಾಗದಲ್ಲಿ ಮಾಡಿರ್ತಾರ, ಅವ್ದ ಉರುನ ಹೆರ್ಭಾಗದಲ್ಲಿ ಕಲ್ಲಿಂದ ಗುಂಡದ ಕೀಳ್ ದೈವ ಅಂತ ಹೇಳ್ರೆ, ಅದನ್ನ ಏಗಳಿಕ್ಕು ಹೆರ್ಭಾಗದಲ್ಲಿ ಇಟ್ಟಿರ್ತಾರೆ, ಯಾಕಂದ್ರೆ ರಕ್ತಾಹಾರ ಕೊಡ್ಕಲೆ ಅಂದೇಳಿ ಹೇಳಿ. ಇನ್ನೊಂದು ಬ್ರಹ್ಮ ದೇವ್ರು ಅಂದೇಳಿ ಇತ್ತ. ಬ್ರಹ್ಮ ದೇವ್ರು ಗಂಡ್ಸು ಒಂದು ನಿತ್ಕಂಡದ ಭಂಗಿ, ಜುಟ್ಟಿರುತ್ತ, ಖಡ್ಗ ಇರುತ್ತ, ಆಮೇಲೆ ಕುದುರೆ ಮೇಲೆ ಕೂಕೊಂಡಿರುತ್ತ. ಕೇಂತಾಯಿರಿ ರೇಡಿಯೋ ಕುಂದಾಪುರ, ನಾನ್ ನಿಮ್ಮ ಸುಮಾ ಸಂಗ್ರಾಮ್. ಹಾಯ್, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಈಗ ದೇದ್ ಮನಿ ಬಗ್ಗೆ ಎಲ್ಲ ನಾವು ಇಷ್ಟಪ್ಪ ಮಾತಾಡುವತ್ತಿಗೆ, ದೇದ್ ಮನಿ ಎಂತಕ್ಕಾಯ್ತು, ಯಾರಿಂದ ಆಯ್ತು, ಎಷ್ಟೊತ್ತಿಗಾಯ್ತು, ಇದ್ರ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಎಲ್ಲರ ಮನ್ಸಂಗು, ಹೌದಾ? ಈಗ ನಾವು ಅದನ್ನ ತಿಳ್ಕೊಂಬಿಗೆ ಈ ದೇವಸ್ಥಾನದ್ದು ಹೇಳುವ ಒಂಚೂರು. ದೇವಸ್ಥಾನ ಯಾಕೆ ಮಾಡಿರ್ತಾರ, ದೇವ್ರಂದ್ರೆ ಯಾರು, ದೇವ್ರಂದ್ರೆ ಹಿಂದಿನ ಕಾಲದಾಗ ಇದ್ದದ್ದು ಒಂದು ಒಳ್ಳೆ ಮನುಷ್ಯರು ಅಂದೇಳಿ ನಾವ್ ಎಣಿಸ್ಕೊಂಬ್ದಿ. ಕುಂದಾಪುರ ಬದಿ ಸ್ಥಳೀಯರು ನಮ್ಮ ಮಂಡೆಗೆ ಇಷ್ಟೇ ಅಂದ್ರೆ ಮೊದ್ಲಿದ್ದದ್ದು ರಾಮ. ರಾಮ ಅಂದ್ರೆ ಅವ ಮೊದ್ಲು ಮನುಷ್ಯರಾಯಿ, ಕಡಿಕ ಅವನು ಒಳ್ಳೆ ತಂದಿಂದ ಅವ ದೇವ್ರಾದ್ ಅಂದೇಳಿ ಹೇಳಿ ನಮ್ದೊಂದು ಆಲೋಚನೆ, ಹೌದಲ್ದ? ಹಾಂಗೆ ದೈದ್ ಮನಿಯೂ ಹಾಂಗೆ ಸಮಾಜದಲ್ಲಿ ಇದ್ದದ್ದ ಕೆಲವೊಂದು ಆದರ್ಶ ವ್ಯಕ್ತಿಗಳು. ಆದರ್ಶ ವ್ಯಕ್ತಿಗಳಂದ್ರೆ ಹ್ಯಾಂಗೆ ಕೇಂಬ್ರಿಯ, ಅವ್ರ ನಡೆ ನುಡಿ ಮೂಲಕ ಊರಿನ ಜನರಿಗೆಲ್ಲ ಅವ್ರು ಸಹಾಯ ಮಾಡ್ತಿದ್ದೀರ, ಅವ್ರು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದೀರ, ಇನ್ನೊಬ್ರಿ ಮಾದರಿಯಾಗಿದ್ದೀರ. ಅಂದ್ರೆ ಊರಾಗ ಯಾರು ಒಂಚೂರು ಒಳ್ಳೇದು ಕೆಟ್ಟದ್ದೆಲ್ಲ ಮಾಡ್ರೆ ಇವ್ರು ಅವ್ರಿಗೆ ಬುದ್ಧಿ ಹೇಳ್ತಿದ್ದೀರ, ನೀ ಹೀಂಗಲ್ಲ, ನೀನ್ ಈ ದಾರೆಗಲ್ಲ, ಈ ದಾರೆ ಹೋಗ ಅಂದೇಳಿ ಹೇಳ್ತಿದ್ದೀರ. ಆ ಒಳ್ಳೆ ಕೆಲಸಗಳನ್ನ ಮಾಡಿ ಮಾಡಿ ಮಾಡಿ ಇತ್ತಲ್ಲ, ಅವರೊಂದು ದೈವತ್ವದ ಹಾದಿ ಹಿಡಿತಿದ್ದೀರ, ಅವರನ್ನ ನಾವು ಆದರ್ಶ ವ್ಯಕ್ತಿಗಳಂದೇಳಿ ಕರೀತಿದ್ದೀವಿ. ಆ ಆದರ್ಶ ವ್ಯಕ್ತಿಗಳೇ ಕಡಿ ಕಡಿಗೆ ಹೋತ ಹೋತ ಹೋತ ಹೋತ ದೇಯ್ ಅಂದೇಳಿ ಆದ್ ಕುಂದಾಪುರ ಬದೆಂಗೆ. ಅಂದ್ರೆ ಈಗ ಕೆಲವು ಬದೆಗೆ ನೀವು ಕಾಂತ್ರಿ, ಹೊಳಿ ಬದೆಂಗೆ ಎಲ್ಲ ಇರ್ತಾರ, ಹೊಳಿ ಬದೆಂಗೆ ಕೆಲವೊಂದು ದೈದ್ ಮನಿ ಎಲ್ಲ ಇರುತ್ತೆ, ಈ ಕಾನ್ವೀರ ಅಂದೇಳಿ ಎಲ್ಲ ಕರೀತಾರ, ಅವರೆಲ್ಲ ಯಾರು ಗೊತ್ತಿತ್ತ? ಈ ಹೆರ್ಬದಿಂದ ನಮ್ಮ ಊರಿಗೆ ಯಾರು ಒಂದು ವೈರಿಗಳು ಬತ್ತಕಾಣಿ ಅವರನ್ನೆಲ್ಲ ತಡೆ ಹಿಡ್ದಂತಹ ಒಂದು ವ್ಯಕ್ತಿತ್ವಗಳವ್ರು. ಅಲ್ಲೇ ನಿತ್ಕೊಂಡು ಹೊಳಿಬದೆಗೆ ಐಕಂಡ ಊರನ್ನೊಂದು ರಕ್ಷಣೆ ಮಾಡೋಕ್ಕೋಸ್ಕರ ಅವ್ರು ಅಲ್ಲಿ ನಿತ್ಕೊಂಡು, ಇಲ್ಲ ನೀವು ನಮ್ಮ ಊರಿಗೆ ಬಪ್ಪಕ್ಕಿಲ್ಲ, ನೀವು ನಮ್ಮ ಊರಿಗೆ ಬಂದು ಹಿಂಗಿನ ಕೆಟ್ಟದ್ ಮಾಡೋಕ್ಕಿಲ್ಲ, ನಮ್ಮ ಜನರಿಗೆ ಏನೂ ಗೊತ್ತಾತಿಲ್ಲ, ಹಾಂಗಾಗಿ ನಮ್ಮ ಜನರು ಎಲ್ಲರ ಪರವಾಗಿ ನಾ ನಿಮ್ ಎದುರು ನಿಂತಿದೆ ಅಂದೇಳಿ ನಿತ್ಕೊಂಡಂತ ವ್ಯಕ್ತಿತ್ವಗಳೇ ಈಗ ದೇಯ್ ಆಯಿ ನಮ್ಮೆಲ್ಲರನ್ನ ಕಾಯ್ತಾ ಇರುವುದೆಂಬುದು ನಮ್ಮ ಕುಂದಾಪುರದ ಬದಿಯರದ ನಂಬಿಕೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ. ನಾನ್ ನಿಮ್ ಸುಮಾ ಸಂಗ್ರಾಮ್. ನೀವು ಕೇಂತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ನಾನ್ ನಿಮ್ ಸುಮಾ ಸಂಗ್ರಾಮ್. ಈ ದೈದ್ ಮನಿ ಬಗ್ಗೆ ಮಾತಾಡೋತಿಗೆ ಹೆಂಗಸರು ಮಕ್ಕಳಿಗೆಲ್ಲ ದೈದ್ ಮನಿ ಅಂದ್ರೂ ಕೂಡ ನೆನಪಾಪದೆ ಅಂತ ಹೇಳಿ, ದೈದ್ ಮನಿ ಗೆಂಡ. ವರ್ಷಕ್ಕೊಂದ್ಸರಿ ಹಬ್ಬ ಬತ್ತಲ್ದ ದೈದ್ ಮನಿಂದ ಅಷ್ಟೊತ್ತಿಗೆ ಹೋಗಿ ಗೆಂಡ ತೊಳೆದ ಈ ನನ್ ಕಂಡಾಗಿದ್ದಾರೆ ಸ್ವಲ್ಪ ಕಳ್ಳಟಿಕ್ಕಿ ಮಾಡ್ತಾರ. ಆರು ಹೆಂಗಸರು ಒಂದ್ಸರಿ ಯಾರು ಗೆಂಡ ತೊಳಿದೆ ಇದ್ದಾರೆ ಇಲ್ಲಿಯೇ ಇಲ್ಲೇನು ಸಾಧ್ಯವೇ ಇಲ್ಲೇನು. ಯಾಕಂದ್ರೆ ಹೆಂಗ್ ನಂಬಳ ಅವಳಿ ಮದಿ ಆಯ ಅವಳೊಂದು ಬೊಸ್ರಿ ಆದಳ ಅಬ್ಬಿ ದಿಕ್ಕಳ ಶುರು ಆಯ್ತಾ, ಆ ದೈದ್ ಮನಿಗೆ ಅಲ್ ಗೆಂಡ ತೊಳಿತೆ, ಈ ದೈದ್ ಮನಿಗೆ ಇಲ್ ಗೆಂಡ ತೊಳಿತೆ, ಮಾಣ್ಕಟ್ಟಿ ಗೆಂಡ ತೊಳಿತೆ, ಮುಂದರ್ತಿ ಗೆಂಡ ತೊಳಿತೆ, ಒಂದೇಡಲ್ಲ ಮಗು ಹುಟ್ಟರು ಕೂಡ ಶುರು ಗೆಂಡ ತೊಳುಕೆ. ವರ್ಷಕ್ಕೆ 7 ಆಯ್ತು, ವರ್ಷಕ್ಕೆ 3 ಆಯ್ತು ಗೆಂಡ ಒಂದೊಂದ್ ಬದೆಗೆ ಒಂದೊಂದ್ಸರಿ. ಆ ಅವ್ರ ಎಂತಕ್ಕಂದ್ರೆ ಮಗು ಹುಟ್ಟರು ಕೂಡ ಅದನ್ನ ತೀರ್ಸಿಕೆ ಅಲ್ದಿರಿ ಹೆಂಗ್ಸರು ಚ್ವಾರಿ ಒಳ ಮನೆ ಬದೆ ಕೂಕಂದಲ್ದೆ ದೈದ್ ಮನಿ ಗೆಂಡ ಅಂದ ನಮ್ ಕುಂದಾಪುರ ಬದಿ ಹೆಣ್ಮಕ್ಳಿಗೆ ಭಾರಿ ವಿಶೇಷ. ಈಗಳು ಕೆಲವು ಸರಿ ನೀವು ಗೆಂಡಕ್ಕೆ ಹೊದಲ್ ಕಾಣಿ ತೀರ್ಸು ಕೈದೇ ಐದೇ ಐದೇ ಹರ್ಕಿ ಉಳ್ಕಂಡರ ದೊಡ್ಡ ದೊಡ್ಡ ಕುಂಟಿ ಕೋಣಗಳಾಗಿರ್ತು ಮಕ್ಕಳೆಲ್ಲ ಅವುದೆಲ್ಲ ಕೈ ಹಿಡ್ಕಂಡ ಇವ್ರ ಗೆಂಡ ತೊಳಿತಾ ಇರ್ತಾರೆ. ಎಷ್ಟು ಕಷ್ಟಪಟ್ಟು ಬೇಕಾರ ಆ ಮಕ್ಕಳಿಗೆ ಚ್ವರಿ ಮಾಡಿ ಅವ್ರು ಬೇಕಾರ ಗೆಂಡ ಕರ್ಕ ಬತ್ರ ಆ ಹರ್ಕಿನ್ ಮಾತ್ರ ಅವ್ರು ಬಾಕಿ ಇಟ್ಕೊಂಡಿಲ್ಲ. ಯಾಕೆಂದ್ರೆ ನಮ್ ಗೆಂಡಕ್ಕೆ ಅಷ್ಟು ವಿಶೇಷತೆ ಇತ್ತು ನಮ್ ಕುಂದಾಪುರ ಬದಿಗೆ. ನಾವು ಅಷ್ಟು ಅದಕ್ಕೊಂದು ಇದು ಕೊಡತ್ ಕುಂದಾಪುರ ಬದಿಯರ ಗೆಂಡಕ್ಕೆ ನಾವು ಅಷ್ಟೊಂದು ಮಹತ್ವ ಕೊಡತ್ತ ಅಂದೇಳಿ ಹೇಳಕ್. ಈ ಗೆಂಡ ದೈದ್ ಮನಿ ಗೆಂಡ ದಿನ ಬೆಳಗ ಮುಚ್ಚೆದ್ದ ಮಿನ್ಕಂಡ ಆ ದಿನ ಇದ್ರ ಎಂತ ಕೊಚ್ಚಕ್ಕೆ ಅನ್ನು ಉಂಬುಕಿಲ್ಲ, ಸುಮಾರೆಲ್ಲ ಶಾಸ್ತ್ರ ಇತ್ತು. ಒಂದೊಂದ್ ಬದಿ ಒಂದೊಂದ್ ಶಾಸ್ತ್ರ ಇತ್ತು. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡುದಿಲ್ಲ. ಕೆಲವ್ರು ಅಂದ್ರೆ ದೇವ್ರು ಹಾಂಗ್ ಹೇಳಿತಾ, ದೇವ್ರು ಹಿಂಗ್ ಹೇಳಿತಾ ಅಂದೇಳಿ ಹೇಳಿ ನನ್ ಕಂಡಿಗೆ ಸ್ವಲ್ಪ ಅಧಿಕ ಪ್ರಸಂಗಿಗಳು ಒಂಚೂರು ಇದು ಮಾಡ್ತಾರ. ಆರು ನಾವು ದೇವ್ರಿಗೆ ಹೆದರ್ಕಂದಂತೂ ಹೆದರ್ಕಂತತ್ ಒಂದ್ ಬೆಂಟಕ್ಕೆ ಅನ್ನು ಎಂತದೋ ಉಣ್ಕಂಡ್ ಸಾಯಂಕಾಲ ಏನು ಊಟ ಇಲ್ಲದೆ ಮತ್ತೆ ಮೈ ಮಂಡಿ ಎಲ್ಲ ಮಿನ್ಕಂಡ್ ದೈದ್ ಮನಿಗೆ ಹೋಗಿ ಅಲ್ಲ ಇದ್ರ ಸಾಲ ನಿತ್ಕಂಡ ಆ ದೇಯ್ ಫಸ್ಟಿಗೆ ದೇಯ್ ಬಂದು ಗೆಂಡನ ಗೆಂಡದ ಹೊಂಡ ಹಾರತ್ತಲ್ಲ ಅದನ್ ಕಾಮದೊಂದು ಭಾರಿ ವಿಶೇಷ. ಗೆಂಡದ ಹೊಂಡ ಹಾರುದನ್ ಕಾಮದೊಂದು ಭಾರಿ ವಿಶೇಷ. ಅದ ಆರ ಮೇಲೆ ಒಬ್ಬೊಬ್ರೆ ಶುರು ಮಾಡ್ತಾರ. ಏನೊಂದು ಗೆಂಡ ಮುಗುವತಿ ರಾತ್ರಿ 12 ಚಳ್ಳಿ ಪಿಳ್ಳಿ ಮಕ್ಕಳನ್ ಕಟ್ಕಂಡ ಹೆಂಗಸ್ರ ಗೆಂಡ ತೊಳೆದು ಕಾಮದಿತ್ತ ಕಣಿ. ಅದ್ರಂತ ಒಂದು ಒಳ್ಳೆ ಕೆಲ್ಸ ನಮ್ ಕುಂದಾಪುರ ಬದೆಗೆ ಮತ್ತೊಂದು ಇಲ್ಲ ಅಂದೇಳಿಯೇ ಹೇಳಕ್. ನೀವ್ ಕೇಂತಾಯಿರಿ ರೇಡಿಯೋ ಕುಂದಾಪುರ. ನಾನ್ ನಿಮ್ ಸುಮಾ ಸಂಗ್ರಾಮ್. ನೀವು ಕೇಂತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ನಾನ್ ನಿಮ್ ಸುಮಾ ಸಂಗ್ರಾಮ್. ದೈದ್ ಮನಿ ಬಗ್ಗೆ ಮಾತಾಡೋತಿಗೆ ದೈದ್ ಉರುಗಳ ಬಗ್ಗೆ ನಾವು ಮಾತಾಡದಿದ್ರೆ ಆ ಮಾತು ಪೂರ್ಣ ಆತೇ ಇಲ್ಲಿಯೇನೋ ಬಹುಶಃ. ಈಗ ಉರು ಅಂದ್ರೆ ಅಂತ ಹೇಳಿ ನಮ್ ಕರಾವಳಿ ಬದಿ ಎಲ್ಲರಿಗೂ ಉರು ಅಂದ್ರೆ ಕೂಡ ಗೊತ್ತಿರುತ್ತೆ ಅಂತದ ಉರು ಕಣ ನಿಂತಿದೆಯಲ್ಲ ನಾ ಅಂದೇಳಿ ನಾವು ಹೇಳುತ್ತ ಹೌದಾ. ದೈದ್ ಉರು ಅಂದ್ರೆ ಮರದಿಂದ ಮಾಡಿದಂತಹ ದೈದ್ ಮೂರ್ತಿನ ನಾವು ಉರು ಅಂದೇಳಿ ಕರಿತಿಲ್ಲ. ಈ ಉರುಗಳಿತ್ತಲ್ಲ ಒಂದೊಂದ್ ಬದಿಗೆ ಒಂದೊಂದು ಉರು ಇರುತ್ತೆ. ಈಗ ಎಂತ ಹೇಳುದಂತ ಹೇಳಿದ್ರೆ ಒಂದೇ ದೈ ಈಗ ಚಿಕ್ಕ ದೈಯನ್ನು ಮಾಡುವ ಒಂದು ದೈದ್ ಮನೆಗೆ ಒಂದ್ ರೀತಿ ನಿಲ್ಸ್ರೆ ಇನ್ನೊಂದ್ ದೈದ್ ಮನೆಗೆ ಆ ಉರು ಇನ್ನೊಂದ್ ರೂಪದಲ್ಲಿ ಇರುತ್ತೆ. ಹೀಗೆ ಆ ಉರುಗಳಿತ್ತಲ್ಲ ಒಂದೊಂದ್ ಬದಿಗೆ ಒಂದೊಂದು ರೂಪದಲ್ಲಿ ಇರುವುದ್ರ ಜೊತೆಗೆ ಅವು ಗುಣಧರ್ಮಗಳು ಕೂಡ ಅಲ್ಲ ಬೇರೆ ಆಗಿರುತ್ತೆ. ಅದ್ರ ಇದನ್ನ ಎಂತ ಸೂಚಿಸುತ್ತಂದ ಹೇಳ್ರೆ ಅವು ಅವು ಒಡ್ಲಂಗೆ ಬೇಕಾದಷ್ಟು ನಿಗೂಢತೆಯನ್ನ ಅವು ಬಚ್ಚಿಟ್ಕೊಂಡಿದ್ವು ಅಂದೇಳಿ ನಾವು ಹೇಳಲಕ್ಕ. ಯಾಕಂದ್ರೆ ಹಿಂದಿನ ಕಾಲದಾಗ ಅವ್ರು ಯಾವ ಕಾಲದಲ್ಲಿ ಅವರದು ಉರುವಾಯಿ ನಿತ್ರೋ ಅದು ದೇವರಾಣೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಒಂದು ಹಿರಿಯರ್ ಹೇಳದ್ ಕೇಂಡ್ ಹಿಂಗಿಂಗ್ ಅಂದೇಳಿ ನಮ್ಮ ಮನ್ಸಗ್ ಒಂದು ಕಲ್ಪನೆ ಮಾಡ್ಕೊಂಡ್ಲಕ್ ಬಿಟ್ರೆ ನಮ್ಗೂ ವಾಸ್ತವ ಅಂಶ ಏನೆಂಬುದು ಇಲ್ಲಿವರಿಗೆ ಯಾರಿಗೂ ಕೂಡ ಪೂರ್ತಿಯಾಗಿ ಗೊತ್ತಿದ್ದಿಲ್ಲ. ಹಂಗಾಗಿ ಈ ನಮ್ಮ ಉರುಗಳೇ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಒಂದು ಅಂಶ ಅಂದೇಳಿ ಕೂಡ ನಾವು ತಗೊಂಡ್ಲಕ್. ಈ ನಮ್ ಕಡೆ ಉರುಗಳನ್ನ ಮರದಿಂದ ಮಾಡ್ತಾರಂದ ಹೇಳ್ದೆ ನಾನು. ಈ ಮರದಿಂದ ಮಾಡೋ ಉರುಗಳಿಗೆ ಮತ್ತೆ ಏನೇನೆಲ್ಲ ಸಾಮಾನ್ ಇರುತ್ತೆ ಗೊತ್ತಿತ್ತಾ? ಓಕೆ, ಮರದ ಮಂಚ ಇರುತ್ತೆ, ಉಯ್ಯಾಲೆ ಇರುತ್ತೆ, ಲೋಹದ ಖಡ್ಗ ಇರುತ್ತೆ, ಮರದ ಕಂಬ ಇರುತ್ತೆ, ಕಂಬದ ಮೇಲೆ ಹಾಸ ಹಲ್ಗಿ ಮುಕ್ಕುವಾಡ ಇದೆಲ್ಲ ಇರುತ್ತೆ. ಈಗ ನಾವು ಹಿಂದಿನ ಕಾಲದಾಗ ಕೇಂತಿದ್ದಿತ್ತು ಕೆಲವ್ರ ಮನೆ ಒಳಗೆಲ್ಲ ನಮ್ಮನ್ನೆಲ್ಲರ ಮಕ್ಕಳನ್ನು ಹಾಪಕ್ ಬಿಡುದಿಲ್ಲ ಇದ್ದಿತ್ತು. ಯಾಕಂದ್ರೆ ಅವ್ರ ಮನೆಗೆ ದೈದ್ ಸಾಮಾನ್ ಇತ್ತು, ದೈದ್ ಮಂಚ ಇತ್ತು, ದೈದ್ ಉಯ್ಯಾಲೆ ಇತ್ತು ಅಂದೇಳಿ ಹೇಳ್ತಿದ್ರು. ಅದನ್ನೆಲ್ಲ ಅಷ್ಟು ಮಡಿಯಲ್ಲಿ ಅದನ್ನೆಲ್ಲ ಇಟ್ಕೊಂಡಿದ್ದಿತ್ತು. ಅಲ್ದಿದ್ರೆ ದೈದ್ ಉಪದ್ರವ ಒಪ್ಪುದೋ ಏನೋ ಒಂದು ಆತಿದ್ದಿತ್ತು. ಇದನ್ನೆಲ್ಲ ನಾವು ಸಣ್ಕಿದ್ದಲ್ಲ ಕೇಂದಿತ್ತು ಹೌದಾ ಅಲ್ದ? ಈಗ ನಮ್ ಮೊದ್ಲು ಮೊದ್ಲು ಎಂತ ಗೊತ್ತಿತ್ತ ನಂಬದಿಗೆ ಅಂದ್ರೆ ಹಳಿ ಕಾಲದಾಗೆ ಇದೇನೀಗ ಇತ್ತೀಚೆಗಲ್ಲ ನಾನು ಹೇಳುದು, ತುಂಬಾ ಹಿಂದಿನ ಕಾಲದಾಗೆ ದೇವ್ರೇ ಅಂದ್ರೆ ದೈವ ಅಂಬುದೇ ನಮ್ಗೆ ಮೇಲ್ ಭಯಂಕರ ಮೇಲ್ ದೇವ್ರ ಕಲ್ಪನೆ ನಮ್ಗಷ್ಟು ಇರಲಿಲ್ಲ. ಯಾವಾಗ ನಮ್ ಜನಗಳ ಮೇಲೆ ವೈದಿಕ ಸಂಸ್ಕೃತಿ ಎಂಬುದು ಪ್ರಭಾವ ಬೀರಕ್ಕೆ ಶುರುವಾಯ್ತೋ ಆವತ್ತಿಂದ ಆ ವೈದಿಕ ದೇವತೆಗಳ ಈ ನಮ್ಮ ದೈವಗಳಿಗಿಂತ ಮೇಲಂಬದನ್ನ ಜನ ನಂಬುಕ್ ಶುರು ಮಾಡ್ರು. ಅಷ್ಟೊತ್ತಿಗೆ ಎಂತ ಮಾಡ್ರು, ಈ ನಮ್ ಕೆಲವು ದೈವಗಳನ್ನ ಆ ವೈದಿಕ ದೇವತೆಗಳನ್ನ ವಾಹನವನ್ನ ಇಟ್ಕೊಂಬಕ್ಕೆ ಶುರು ಮಾಡ್ರು, ಅಂದ್ರೆ ಆ ರೀತಿ ಕಲ್ಪನೆ ಮಾಡ್ಕೊಂಬಕ್ಕೆ ಶುರು ಮಾಡ್ರು. ಈಗ ನೀವು ಉದಾಹರಣೆಗೆ ತಕೊಂಬುದಾರೆ, ಈ ಕಟ್ಕೇರಿ ಕಾಳಮ್ಮ ಎತ್ತಿನ ಮೇಲೆ ಕೂಕೊಂಡಿದ್ದಾಳೆ, ಅಂದ್ರೆ ಆಕೆ ಒಂದು ವೈದಿಕ ದೇವತೆ, ಅವಳನ್ನ ಆ ಎತ್ತನ್ನ ಅವಳು ವಾಹನವನ್ನಾಗಿ ಮಾಡದ. ಈಗ ಮೆಕ್ಕಿಕಟ್ಟೆ ದುರ್ಗಾ ಪರಮೇಶ್ವರಿ ನಂದಿ ಮೇಲೆ, ವರಾಹೇಶ್ವರಿ ದೇವರ ಹಂದಿ ಮೇಲೆ ಹಿಂಗೆಲ್ಲ ಕೂತ್ಕೊಂಡ ನಮ್ಮ ದೈವಗಳನ್ನ ಅವರು ವಾಹನವನ್ನಾಗಿ ಮಾಡ್ಕಂತ ಬಂದ್ರು ಜನರು, ಅವ್ರ ಕಲ್ಪನೆ ಹಂಗೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ, ನಾನ್ ನಿಮ್ ಸುಮಾ ಸಂಗ್ರಾಮ್. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ನಾನ್ ನಿಮ್ ಸುಮಾ ಸಂಗ್ರಾಮ್. ಉರು ಬಗ್ಗೆ ಮಾತಾಡ್ತಿದ್ದಿತ್ತು. ಈ ದೇದ್ಮನಿ ಉರು ಬಗ್ಗೆ ನಾವು ತಿಳ್ಕಣಕ ಅಥವಾ ಏನಾರು ಅದ್ರ ಬಗ್ಗೆ ಒಂಚೂರು ಗೊತ್ತಾಯ್ಕಂದ್ ಹೇಳ್ರೆ, ನಾವು ಒಂದ್ಸರಿ ದೇದ್ಮನಿದು ಉರು ಸಾಲಿನ ಹೋಯ್ ಕಾಣಕ. ಉರು ಸಾಲಿ ಅಂದ್ರೆ ಅಂತಂದೇಳಿ ಕರಾವಳಿಯರಿ ಹೆಚ್ಚಿನ ಜನರಿಗೆ ಗೊತ್ತಿರುತ್ತ. ಈ ಉರು ಸಾಲಿಗೆ ಯಾವ್ದೆಲ್ಲ ಉರು ಇರುತ್ತಂದ ಹೇಳ್ರೆ, ಮುಂಚೆ ಅಂದ್ರೆ ನಾವು ಇರ್ಕಿ ಯಾವ್ದೋ ಕಾಲದಂಗೆ ಲೋಕಕ್ಕೆ ಉಪಕಾರಿಯಾಗಿದ್ದರ್, ಅಂದ್ರೆ ಸಮಾಜಕ್ಕೆ ಏನಾರು ಒಂದು ಒಳ್ಳೇದ್ ಮಾಡ್ತಿದ್ದರ, ಅವ್ರದ್ದೆಲ್ಲ ಚಿತ್ರಣಗಳನ್ನ ನಾವು ಆ ಉರು ಸಾಲೆಯಲ್ಲಿ ಕಾಣಬಹುದು. ಈಗ ಒಂದು ಕೋಟಿ ಚೆನ್ನೈ ಆಗಿರ್ಬೋದು, ಅಥವಾ ಚಿಕ್ಕು, ಹಳಿಯಮ್ಮ, ಜೋಗಿ, ಹಿಂಗೆ ಇವ್ರನ್ನೆಲ್ಲರನ್ನು ನೆನ್ಪಿಗೆ ತಪ್ಪಂತಹ ಉರುಗಳ ಆ ಉರು ಸಾಲೆ ಹಂಗಿರುತ್ತೆ. ಅಷ್ಟೇ ಅಲ್ಲದೆ ಹುಲಿ, ನಂದಿ, ನಾಯಿ, ಆನೆ, ಪಂಜುರ್ಲಿ ಅಂದ್ರೆ ಹಂದಿ, ಗರುಡ, ಕೋಳಿ, ಈ ಎಲ್ಲ ಪ್ರಾಣಿಗಳನ್ನ ಪೂಜೆ ಮಾಡೋದ್ರ ಒಟ್ಟಿಗೆ ನಮ್ಗದು ಎಂತ ತೋರಿಸಿಕೊಡತ್ತಂತ ಹೇಳ್ರೆ, ಆ ಪ್ರಾಣಿಗಳ ಬಗ್ಗೆ ಇದ್ದಂತಹ ಒಂದ್ ರೀತಿ ಹೆದರಿಕೆ, ಮತ್ತೆ ಅವ್ರಿಗೆ ನಾವು ಕೊಡ್ತಿದ್ದಂತಹ ಗೌರವ, ಪ್ರಾಣಿಗಳಿಗೂ ಕೂಡ ನಾವು ಕೊಡ್ತಿದ್ದಂತಹ ಗೌರವ. ಯಾಕೆಂದ್ರೆ ನಮ್ ಕರಾವಳಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಾವೆಲ್ಲರೂ ವ್ಯವಸಾಯನೇ ಹೆಚ್ಚಾಗಿ ನಂಬ್ಕೊಂಡದ್ದು, ಪ್ರಾಣಿಗಳ ಹೆದರಿಕೆಯೂ ನಮ್ಗೊಂಚೂರು ಬೇಕಾತ್. ಹಾಂಗಾಗಿ ಒಟ್ಟಾಗಿ ಹೇಳ್ಕಂದ್ ಹೇಳ್ರೆ, ಈ ಯುದ್ಧದಂಗೆ ಸತ್ತಾದಂತಹ ವೀರ ಯೋಧರದ್ದು ಅವರೊಟ್ಟಿಗೆ ನಮ್ಮ ವ್ಯವಸಾಯಕ್ಕೂ ಮತ್ತೊಂದಕ್ಕೂ ಬೇಕಾದಂತಹ ಪ್ರಾಣಿಗಳಿಗೂ ಕೂಡ ನಾವು ಗೌರವ ಕೊಟ್ಟು ಅವ್ರದ್ದೆಲ್ಲರದ್ದು ಒಂದು ಮನುಷ್ಯ ರೂಪದಾಗಿರೋ ಮೂರ್ತಿನ, ಅಥವಾ ಪ್ರಾಣಿಗಳ ರೂಪದಾಗಿರೋ ಮೂರ್ತಿನ, ಅಥವಾ ಮನುಷ್ಯ ಮತ್ತೆ ಪ್ರಾಣಿ ಇಬ್ರು ಒಟ್ಟಾಗಿರುವಂತಹ ಮೂರ್ತಿ ಅಂದ್ರೆ ಉರುಗಳನ್ನ ಮಾಡಿ ಇಂಥ ಜಾಗ ಅಂದೇಳಿ ನಾವು ಮೊದಲೇ ಒಂದು ಕಣ್ಕಂಡು ಆ ಜಾಗದಲ್ಲಿ ಆ ಉರುಗಳನ್ನ ನಿಲ್ಲಿಸಿ ಅವಕ್ಕೆ ಕಾಲಕಾಲಕ್ಕೆ ಬೇಕಾದಂತಹ ಪೂಜೆಗಳನ್ನು, ಸಂಕ್ರಾಂತಿ ಟೈಮಿಗೆ ಒಂದು ಭಾಗ ಕೊಡೋದನ್ನು, ಇವೆಲ್ಲದನ್ನು ಮಾಡಿ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಮಾಡ್ಕೊಂಬಂತಹ ರೀತಿಯೇ ಕರಾವಳಿಯಲ್ಲಿ ದೈದ್ಮನಿ, ದೈದ್ಗೆಂಡ ಅಥವಾ ದೈದ್ಬಾಗ ಈ ರೀತಿಯಾಗಿ ಬೆಳ್ಕೊಂಡು ಬಂದಿತ್ತು. ಮೆಕ್ಕಿ ಕಟ್ಟಂಗ ಇರ್ಲಕ್ಕ, ಬೆಣ್ಣಿ ಕುದುರಂಗೆ, ಹಿರಿಯಡ್ಕದಂಗೆ, ಬಸರೂರಂಗೆ, ನೈಲಾಡಿ ಹಂಗೆ, ಬಿಲ್ಲಾಡಿ, ಬೀಜಾಡಿ, ಗೋಪಾಡಿ ಹಂಗೆ, ಇಲ್ಲೆಲ್ಲ ನೀವು ಭಾರಿ ವಿಶೇಷ ಎಂಬಂತಹ ದೈದ್ ಉರುಗಳನ್ನ ಕಾಣ್ಲಕ್ಕ. ಕೇಂತಾಯಿರಿ ರೇಡಿಯೋ ಕುಂದಾಪುರ, ನಾನ್ ನಿಮ್ ಸುಮಾ ಸಂಗ್ರಾಮ್. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ನಾನ್ ನಿಮ್ ಸುಮಾ ಸಂಗ್ರಾಮ್. ಈ ದೈದ್ಮನಿ ಬಗ್ಗೆ ಮಾತಾಡುವತ್ತಿಗೆ ನಾವು ಎಲ್ಲ ದೈದ್ಮನಿ ಉದಾಹರಣೆನೂ ಕೊಡುಕಾತಿಲ್ಲ. ಹಾಂಗಾಗಿ ಒಂದು ಕೆಲವೊಂದು ದೈದ್ಮನಿ ಬಗ್ಗೆ ನಾನು ಒಂದೊಂದು ಅಂದ್ರೆ ಅಲ್ಲಿ ಹ್ಯಾಂಗಿರುತ್ತೆ, ದೈದ್ ಮೂರ್ತಿ ಹ್ಯಾಂಗಿರುತ್ತೆ, ಉರು ಹ್ಯಾಂಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದೆರಡು ಉದಾಹರಣೆ ನಿಮ್ಮೊಟ್ಟಿಗೆ ಹಂಚ್ಕಂತೆ. ಈಗ ಉಪ್ಪುಂದ ಕಾಸ್ನಡಿ ಜಟ್ಟಿಗೇಶ್ವರ ದೇವಸ್ಥಾನದ ಬಗ್ಗೆ ತಕ್ಕಂಬ. ಈ ದೈವಸ್ಥಾನದಂಗೆ ಸತ್ತು ವೀರ ಸ್ವರ್ಗ ಹೊಂದಿದಂತಹ ಯೋಧರ ಗುರುತಾಯಿ ಜಟ್ಟಿಗನ್ ಪ್ರತಿಷ್ಠಾಪನೆ ಮಾಡಿ ಜಟ್ಟಿಗನ್ ಪೂಜೆ ನಡೀತಲ್ಲೆ. ಗರಡಿ ಹೊರ್ಬದಿಯಂಗೆ ಮುಡೂರ್ ಹೈಗುಳಿ, ಚಿಕ್ಕು, ಕಾಳಮ್ಮ ದೈವದ ಮರದ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರು. ಈ ಜಟ್ಟಿಗನ್ ಕೈಯಂಗೆ ಗದೆ ರೀತಿದ ಒಂದು ಆಯುಧ ಇತ್ತು ಕಾಣಿ. ಜಟ್ಟಿಗನ್ ಎಡಭಾಗದಂಗೆ ಮೂರು ದೊಡ್ಡ ದೊಡ್ಡ ಚಿಕ್ಕು ದೇವರದ ಮೂರ್ತಿ ಇಟ್ಟಿರು. ಈ ಚಿಕ್ಕು ದೇವದ ಬಲ್ಗೈ ಮುಂದ್ ಮಾಡಿ ಇನ್ನೊಂದ್ ಕೈಯಂಗೆ ಈ ಕನ್ನಡಿ ಹಿಡ್ಕೊಂಡದೊಂದು ಆಕಾರ ಇತ್ತದ್ರಂಗೆ. ಕೆಳಗೆ ಬಿಟ್ಟದ್ ಇನ್ನೊಂದ್ ಕೈಯಂಗೆ ಬಾಳೆಹಣ್ಣು ರೀತಿದೊಂದು ಹಣ್ಣು ಹಿಡ್ಕೊಂಡಿರುತ್ತೆ ಚಿಕ್ಕುದೈ. ಮೂಗಿಗೆ ಮೂಕ್ತಿ, ಕಿವಿಗೆ ವಾಲಿ, ಕುತ್ತಿಗೆಗೆ ಸರ, ಇದೆಲ್ಲ ಹೈಕಂಡ್ ಅಲಂಕಾರ ಮಾಡ್ಕೊಂಡಿದ್ದ ಚಿಕ್ಕುದೈದ್ ಉರುನ ನಾವಲ್ ಕಾಣ್ಲಕ್ಕ. ಈ ಚಿಕ್ಕುದೈದ್ ಉರು ಹೆಚ್ಚಿನ ಬದೆಂಗೆಲ್ಲ ಹೀಂಗೆ ಇರುತ್ತ ಮಂಗಿತ್ತು ನಂಗೆ. ತಲೆ ಮೇಲೊಂದು ಸಿಂಗಾರು ಮುಡ್ಸ್ರ ಮೇಲಂತೂ ಕಾಂಬುದೇ ಒಂದ್ ಚಂದ. ಕೇಂತಾಯಿರಿ ರೇಡಿಯೋ ಕುಂದಾಪುರ, ನಾನ್ ನಿಮ್ ಸುಮಾ ಸಂಗ್ರಾಮ್. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ನಾನ್ ನಿಮ್ ಸುಮಾ ಸಂಗ್ರಾಮ್. ನಾವು ಆಗಳ ಮುಗಿಸೋತಿಗೆ ಚಿಕ್ಕು ದೇವ್ರ ಬಗ್ಗೆ ಮಾತಾಡ್ತಿದ್ದಿತ್ತು. ಈ ಚಿಕ್ಕು ದೇವ್ ಬಗ್ಗೆ ಹೇಳ್ಕಂದ ಹೇಳ್ರೆ, ಕರಾವಳಿ ಬದೆಗೆ ಹೆಚ್ಚಿನ ಬದೆಗೆ ಚಿಕ್ಕುದೇ ಇತ್ತು ಅಲ್ದಾ. ನೀವೆಲ್ಲರೂ ಒಬ್ರಲ್ದಿರ ಒಬ್ರ ಚಿಕ್ಕುದೇನ ಎಲ್ಲರೂ ಒಂದ್ ಬದೆಗೆ ನಂಬ್ಕೊಂಡಿರ್ತೀರಿ. ಕರಾವಳಿ ಬದೆಗೆ ಚಿಕ್ಕುದೈ ಒಂದೇ ಅಲ್ಲ, ಎಲ್ಲಾ ಸ್ತ್ರೀ ದೇವರು ಅಥವಾ ಎಲ್ಲಾ ಹೆಣ್ಣು ದೇವರನ್ನ ನಾವು ಹ್ಯಾಂಗ ಪೂಜೆ ಮಾಡತ್ತೇಳಿ ಹೇಳ್ರೆ, ಅವರನ್ನ ಹಿಂದಿನ ಕಾಲದಾಗೆ ಯುದ್ಧದಂಗೆ ಮಡದಂತಹ ವೀರ ಯೋಧರದ್ದು ಹೆಂಡತಿಯರು ಏನಿದ್ರು ಕಾಣಿ, ಅವರು ಗಂಡ ಸತ್ರು ಕೂಡೆ ಅಂದ್ರೆ ಯುದ್ಧದಂಗ ಅವ್ರ ಸತ್ರು ಕೂಡೆ ಇವ್ರು ಹೋಯಿ ಸತಿ ಸಹಗಮನ ಅಂದೇಳಿ ಮಾಡ್ತಾರೆ. ನಿಮ್ ಗೊತ್ತಿರ್ಬೋದು ಸತಿ ಪದ್ಧತಿ ಬಗ್ಗೆ. ಸತಿ ಸಹಗಮನ ಮಾಡ್ದಲ್ಲ ಈ ಹೆಚ್ಚಿನ ಸ್ತ್ರೀಯರು ಅವರು ಮನಸ್ಸಿದ್ದೇ ಮಾಡಿರ್ಬೋದು, ಗೊತ್ತಿಲ್ಲ ನಮ್ಗೆ. ಆಗಿನ ಮನಸ್ಥಿತಿ ಎಂತ ಇತ್ತಂದೇಳಿ ನಮ್ಗೆ ಸತ್ಯಕ್ಕೂ ಗೊತ್ತಿಲ್ಲ. ಆದ್ರೆ ಸತಿ ಪದ್ಧತಿ ಎಂಬುದು ನಿಜವಾಗಿ ಹೇಳ್ಕಂದ್ರೆ ಅದೊಂದು ಕ್ರೂರವಾದಂತಹ ಪದ್ಧತಿ. ಆ ಸತಿ ಪದ್ಧತಿಯನ್ನ ಯಾರು ಅವರು ಮಾಡಿರ್ತಾರೆ ಆ ಸ್ತ್ರೀಯರನ್ನ ಅವರಿಂದ ಊರಿಗೆ ಏನೊಂದು ಕೆಟ್ಟದಾಪ್ಕಾಗ ಅವರಿಂದ ಏನೊಂದು ಭಯಭೀತಿಗಳು ಬಪ್ಪಕಾಗ ಅಂಬುದ್ರಿಂದ ಜನರು ಅದನ್ ಮನಸ್ಸಲ್ಲಿಟ್ಕೊಂಡು ಆ ಸ್ತ್ರೀಯರನ್ನ ದೈವದ ರೂಪದಂಗೆ ದೈದ್ ಮನೆಯಂಗೆ ಉರು ಮಾಡಿ ನಿಲ್ಲಿಸಿ ಅವರಿಗೆ ಕಾಲಕಾಲಕ್ಕೆ ಒಂದು ಪೂಜೆ ಕೊಟ್ಟು ನಡೆಸ್ಕೊಂಡು ಬಂದಂತಹ ರೀತಿಯೇ ಈ ಸ್ತ್ರೀ ದೈವಗಳಲ್ಲಿ ನಾವು ಕಾಣಬಹುದು. ಈ ಕರಾವಳಿಯಂಗೆ ದೇವಿ ಬೈದೇತಿ ಒಂದು ಬಿಟ್ರೆ ಬೇರೆ ಎಲ್ಲ ಹೆಣ್ಣು ದೇವಿ ಕೈಯಲ್ಲೂ ಕನ್ನಡಿ ಹಿಡ್ಕೊಂಡದ್ದ ನಾವೆಲ್ಲ ಬದಂಗೆ ಕಾಣ್ಲಕ್ಕ. ಹಾಂಗಾಗಿ ಎಲ್ಲಾ ಹೆಣ್ಣು ದೈವಗಳು ಕೂಡ ಸತಿ ಹೋದಂತಹ ಸ್ತ್ರೀಯರಂತೇಳಿಯೇ ನಾವು ಕರೀತ. ಈ ಮಾಸ್ತಿ ಅಮ್ಮ ಅಂತೇಳಿ ಏನ್ ಹೇಳತ್ತಲ್ಲ ಅದೇ ಮಹಾಸತಿ ಅಂತ ಹೇಳಿದ್ರೆ ಸತಿ ಹೋದಂತಹ ಸ್ತ್ರೀಯರಂತೇಳಿಯೇ ನಾವು ಕರಿಬಹುದು. ಉಮ್ಮಲ್ತಿ, ಮಾಸ್ತಿ, ಚಿಕ್ಕು, ಕಲ್ಲುಟ್ಟಿ, ಕಾಳಮ್ಮ ಹೀಗೆ ಎಲ್ಲಾ ಹೆಣ್ಣು ದೈವಗಳು ಕೂಡ ಈ ವಿಧದಂಗೆ ಬತ್ತ. ಈ ಹೆಣ್ಣು ದೈವಗಳಲ್ಲೂ ಕೂಡ ಒಂದ್ರಂಗೆ ಹಲವಾರು ರೂಪನೂ ಕಾಣ್ಲಕ್ಕ. ಅಂತ ಹೇಳ್ರಿ, ಈಗ ಮಾಸ್ತಿಯಲ್ಲಿ ಸೊಪ್ಪಿನ ಮಾಸ್ತಿ, ಕಪ್ಪಿನ ಮಾಸ್ತಿ, ಬಾಣಸ್ತಿ ಮಾಸ್ತಿ ಅಂದೇಳಿ, ಹಾಗೆ ಚಿಕ್ಕು ಅಲ್ಲೇ ಬಾಲ್ ಚಿಕ್ಕು, ಬಗ್ಗು ಚಿಕ್ಕು, ಹಿಜಾನ್ ಚಿಕ್ಕು, ಮರಳು ಚಿಕ್ಕು, ಹಿಂಗೆ ಹಲವಾರು ರೂಪಗಳನ್ನ ಒಂದೇ ದೈವದಲ್ಲೂ ಕೂಡ ನಾವು ಕಾಣಬಹುದು. ಕೇಂತಾಯಿರಿ ರೇಡಿಯೋ ಕುಂದಾಪುರ, ನಾನ್ ನಿಮ್ ಸುಮಾ ಸಂಗ್ರಾಮ್. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ನಾನ್ ನಿಮ್ ಸುಮಾ ಸಂಗ್ರಾಮ್. ಈ ಕರಾವಳಿ ದೈವಗಳ ಬಗ್ಗೆ ಎಲ್ಲ ಮಾತಾಡೋತಿಗೆ ಕೋಟಿ ಚೆನ್ನೈನ ಬಗ್ಗೆ ಮಾತಾಡಿದ್ರ ಅತ್ತ. ಹೆಚ್ಚಿನ ಕಡೆಯೆಲ್ಲ ಕೋಟಿ ಚೆನ್ನೈನ ಗರಡಿ ಇದ್ದೇ ಇರುತ್ತೆ. ಈ ಕೋಟಿ ಚೆನ್ನೈನ ಗರಡಿ ನಮ್ಮ ಕರಾವಳಿಗೆ ಸುಮಾರು ಬದೆಗಿತ್ತು, ನಾನು ಕಂಡಿದೆ ಎಲ್ಲ ಬದೆಗೂ. ಈಗ ನಾವು ಉದಾಹರಣೆಗೆ ತಕೊಂಬಂದರೆ ಬಸರೂರಿಂದ ಒಂದು ಗರಡಿನ ತಕೊಂಬ, ನಮ್ಗೆ ಹತ್ರ ಅದಲ್ದ ಕುಂದಾಪುರಕ್ಕೆ, ಹಾಂಗಾಗಿ ಅಲ್ಲಿಂದ ಗರಡಿನ ತಕೊಂಬ. ಅಲ್ಲೇ ಕೋಟಿ ಚೆನ್ನಯ್ಯ ದೇವಿ ಬೈದೇತಿ ಮೂರ್ತಿ ಒಟ್ಟಿಗೆ ಅಂದ್ರೆ ಅವುಗಳದ್ದು ಉರು ಒಟ್ಟಿಗೆ ಚೀನಿಕಾರ್ ಭೂತದ್ದು ಉರುವೂ ಕೂಡ ಇತ್ತು. ಈ ಚೀನಿಕಾರ್ ಭೂತ ಅಂದ್ರೆ ಎಂತಂದ್ ಹೇಳಿದ್ರೆ ನಂಗೂ ಗೊತ್ತಿಲ್ಲ, ನಮ್ದೊಬ್ರು ಹಿಸ್ಟ್ರಿ ಲೆಕ್ಚರ್ ಹೇಳದ ಪ್ರಕಾರ ಆಗಳಿನ ಕಾಲದಾಗೆ ಬಸರೂರು ಮೊದಲೇ ಅದೊಂದು ವ್ಯಾಪಾರ ಕೇಂದ್ರ, ಅದೊಂದು ಬಂದರ ಇದ್ದಿತ್ತಂದೇಳಿ ನಮ್ಗೆಲ್ಲ ಹಿಸ್ಟ್ರಿ ಪಾಠ ಮಾಡೋತ್ತಿಗೆ ಲೆಕ್ಚರ್ಸ್ ಎಲ್ಲ ಹೇಳಿರ್, ನಿಮ್ಗೆಲ್ಲ ಗೊತ್ತಿಪ್ಪು ಸಾಕ. ಈ ಆಗಳಿನ ಕಾಲದಂಗೆ ವಿದೇಶಿಯರ್ ಬತ್ತಿದ್ರು, ಅಂದ್ರೆ ಬಸರೂರಿಗಾಯಲಿ ಬೇರೆ ಯಾವ್ದಾದ್ರು ಒಂದು ಬಂದರ್ ಪ್ರದೇಶಕ್ಕಾಯಲಿ ವಿದೇಶಿಯರ್ ವ್ಯಾಪಾರಕ್ಕಂದೇಳಿ ಬತ್ತಿದ್ರು. ಕಡ್ಲು ದಾಟಿ ಬಂದು ಕಡ್ಲು ದಾಟಿಯೇ ಅವರು ವಾಪಸ್ ಹೊಯ್ಕಿದ್ದ ಕಾರಣಕ್ಕಾಗಿ ಅವರು ಸುಮಾರು ವರ್ಷ ವ್ಯಾಪಾರ ಮಾಡ್ಕೊಂಡು ಇಲ್ಲೇ ಇರ್ತಿದ್ರು. ಆ ಇಲ್ಲೇ ಇದ್ದ ಟೈಮ್ ಹಂಗೆ ಅವ್ರು ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಇಲ್ಲಿನ ನಮ್ಮ ಜನಾಂಗದವರನ್ನ ಹೆಣ್ಮಕ್ಳನ್ನ ಅವ್ರು ಮದಿಯಾತಿದ್ದಿರ್. ಆದ್ರೆ ಮದಿಯಾದರು ಅವ್ರು ಕಡ್ಲು ದಾಟಿ ಹಾಪತ್ತಿಗೆ ಅವ್ರು ಕರ್ಕೊಂಡು ಹೋತಿಲ್ಲ ಇದ್ದಿತ್ತು. ನಾ ಕೇಂದ್ರದ್ದು ಕರ್ಕೊಂಡು ಹೋತಿಲ್ಲ ಇದ್ದಿತ್ತು. ಆ ಹೆಣ್ಮಕ್ಳು ಇಲ್ಲೇ ಇದ್ದು ಇಲ್ಲೇ ಸತ್ತೋತಿದ್ದಿರೋರು. ಆ ಹೆಣ್ಮಕ್ಳು ಸತ್ತೋದರನ್ನ ಅವರಿಂದ ನಮ್ಮ ಅಂದ್ರೆ ನಮ್ಮ ಜನಾಂಗಕ್ಕೋ ನಮ್ಮ ಸಮಾಜಕ್ಕೋ ಏನೊಂದು ತೊಂದರೆ ಬಪ್ಪಕಾಗ ಅಂದೇಳಿ ಹೇಳಿ ಅವರನ್ನ ಒಂದು ಉರು ಮಾಡಿ ಅವರನ್ನ ಪೂಜೆ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಬೆಳೆದು ಬಂತು. ಆ ಉರುಗಳನ್ನೇ ಚೀನಿಕಾರ್ ಭೂತ ಅಂದೇಳಿ ಕರೀತರಂದೇಳಿ ನಮ್ದೊಬ್ರು ಹಿಸ್ಟ್ರಿ ಲೆಕ್ಚರ್ ಹೇಳದ್ ನೆನಪಿತ್ತು ನಂಗೆ. ಈ ಕೋಟಿ ಚೆನ್ನೈನ ಗರಡಿ ಅಂದ್ರೆ ಬಸರೂರ್ ಗರಡಿ ಹಂಗೆ ಕೋಟಿ ಚೆನ್ನೈನ ಮೂರ್ತಿ, ಚೀನಿಕಾರ್ ಮೂರ್ತಿ ಉರು ಒಟ್ಟಿಗೆ ಜೋಗಿ ಮೂರ್ತಿ, ಕಾಳಿ ಮೂರ್ತಿ, ವೀರ್ ಮಾಸ್ತಿದು ಉರು ಎಲ್ಲ ಮೂರ್ತಿಯೂ ಇತ್ತು. ಈ ಬಸರೂರಿನ ಕೋಟಿ ಚೆನ್ನೈ ಗರಡಿನ ಆರೆ ಒಂದ್ಸರಿ ಹೋಯಿ ಕಾಣಿ, ಯಾಕಂದ್ರೆ ಅದು ಆಗಳಿನ ಕಾಲದಾಗೆ ನಮ್ಮ ವ್ಯಾಪಾರ ಕೇಂದ್ರವಾಗಿದ್ದರಿಂದ ಅಲ್ಲಿನ ದೈದ್ಮನಿದ ಅಂದ್ರೆ ಗರಡಿದು ಉರುಗಳು ಕೂಡ ತುಂಬಾ ವಿಶೇಷ ಇತ್ತು. ಕೇಂತಾಯಿರಿ ರೇಡಿಯೋ ಕುಂದಾಪುರ, ನಾನ್ ನಿಮ್ ಸುಮಾ ಸಂಗ್ರಾಮ್. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ನಾನ್ ನಿಮ್ ಸುಮಾ ಸಂಗ್ರಹ. ಈ ದೈದ್ಮನಿ ಬಗ್ಗೆ ಎಲ್ಲ ಮಾತಾಡೋತಿಗೆ ಲಾಸ್ಟ್ ಇನ್ನೊಂದು ದೈದ್ಮನಿ ಬಗ್ಗೆ ಹೇಳ್ತೇನೆ ನಾನು. ಅದ್ಯಾವ್ದಂದ್ರೆ ಮೆಕ್ಕಿಕಟ್ ನಂದಿಕೇಶ್ವರ ದೇವಸ್ಥಾನ. ಹೆಚ್ಚಿನವರಿಗೆಲ್ಲ ಗೊತ್ತಿತ್ತು, ಇಲ್ಲ ಪ್ರಧಾನ ಮೂರ್ತಿ ಅಂದ್ರೆ ಪ್ರಧಾನ ಊರು ಅಂದ್ರೆ ಕಾಲಭೈರವನ ರೂಪವಾದ ನಂದಿಕೇಶ್ವರ, ನಂದಿಗೋಣ ಅಂದೇಳಿಯೂ ಕರಿತ್ರ, ಮೈಸಂದಾಯ ಅಂದೇಳಿಯೂ ಕರಿತ್ರ. ಇಲ್ಲಿನ ವಿಶೇಷ ಅಂತ ಹೇಳ್ರೆ ಇಲ್ಲ ನೂರಕ್ಕಿಂತ ಜಾಸ್ತಿ ಬಣ್ಣ ಬಣ್ಣದ ಅಂದ್ರೆ ತರಾವರಿ ಮರದ ಬೊಂಬೆ ಅಥವಾ ನಾವು ಉರು ಅಂದೇಳಿ ಏನ್ ಕರಿತ ಅದನ್ನ ಲಾಯ್ಕ್ ಮಾಡಿ ಜೋಡಿಸಿ ಇಟ್ಟಿರ್ಕಣಿ. ಇವೆಲ್ಲದನ್ನು ಕೆಲವರು ಹೇಳ್ತಾರೆ, ಅದ್ರಂಗ ಕೆಲವೆಲ್ಲ ಶಿವಂದ್ ಗಣಗಳು ಅಂದೇಳಿ ಹೇಳ್ತಾರೆ, ಶಿವನ್ ಗಣದ ರೂಪಗಳು ಅಂದೇಳಿ ಹೇಳ್ತಾರೆ. ಇನ್ನು ಕೆಲವು ಇದ್ದುದಂಗೆ ನಾನು ಆಗಲೇ ಹೇಳ್ದಂಗೆ ಇದ್ದುದಂಗೆ ಸತ್ತೋದ್ ಯೋಧರದ್ದ, ಮತ್ತೆ ಇನ್ನು ಕೆಲವು ಆ ಯೋಧರ ಹೆಂಡತಿಯರ್ ಏನಿದ್ರಲ್ಲ, ಸತಿ ಹೋದ ಮಾಸ್ತಿಯರ್ ಏನಿದ್ರಲ್ಲ, ಅವರದ್ದು ಉರುಗಳು ಅವರದ್ದು ಮೂರ್ತಿಗಳು ಅಂದೇಳಿ ಹೇಳ್ತಾರೆ. ಆದ್ರೆ ನೀವು ಒಂದು ಸರಿ ಈ ಮೆಕ್ಕಿಕಟ್ಟು ನಂದಿಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ಉರುಗಳನ್ನೆಲ್ಲ ಕಾಂಬತ್ತಿಗಿತ್ತಲ್ಲ, ನಿಮ್ಗೆ ಮಾತ್ರ ಅಷ್ಟು ಖುಷಿ ಆಯ್ತು, ನೂರಕ್ಕಿಂತ ಹೆಚ್ಚು ಉರು ಅಲ್ಲಿ ತನಕ ಹೇಳಕ್ ಸಾಧ್ಯ. ಆದ್ರೆ ಒಂದ್ಸರಿ ಅಲ್ಲಿ ಹೋಯ್ ಬನ್ನಿ. ಇತಿಹಾಸದ ಪ್ರಕಾರ ನಮ್ ಸಿಕ್ಕದ ಕೆಲವೊಂದು ಮಾಹಿತಿ ಪ್ರಕಾರ ನಾವು ಹೇಳ್ಕೊಂಡ್ ಹೇಳ್ರೆ, ಈ ಕೆಳದಿ ರಾಜರು ಒಂದ್ಸರಿ ನಮ್ ಬದಿಗೆ ದಂಡೆತ್ತಿ ಬಂದ್ರಮ್ರು. ಅಷ್ಟೊತ್ತಿಗೆ ನಮ್ಮಲ್ಲಿ ಯಾರು ಆಳುಪುರ ಆಳ್ತಿದ್ದೀರ, ಈ ಆಳುಪುರ ಎಂತ ಮಾಡ್ರು, ಅವ್ರ ವಿರುದ್ಧ ನಾವು ರಕ್ಷಣೆ ತಕ್ಕಂಕೋಸ್ಕರ ಈ ಬೂತ್ಗಳನ್ನೆಲ್ಲ ಆವಾಹನೆ ಮಾಡಿ ಆ ಜಾಗದಂಗೆ ಇಟ್ರಂದೇಳಿಯೂ ಒಂದು ಮಾಹಿತಿ ನಮ್ಗೆ ಇತಿಹಾಸದಲ್ಲಿ ಸಿಕ್ಕತ್. ಹಾಗೆ ಇನ್ನೊಂದು ವಿಷಯ ಅಂತಂದ್ ಹೇಳ್ರೆ, ಈ ಜಾಗದಂಗೆ ಪ್ರಾಣಿ ಬಲಿಯೂ ಕೂಡ ಆತಿದ್ದಿತ್ತಮ್ರು. ಮತ್ತೆ ಮೊದ್ಲಿಲ್ಲ ಮೇಕೆಗಳನ್ನ ಅಂದ್ರೆ ಆಡುಗಳನ್ನ ಜಾಸ್ತಿ ಕಟ್ಟುತ್ತಿದ್ರಮ್ರು. ಈ ಮೇಕೆ ಕಟ್ಟು ಜಾಗುವೆ ಮುಂದೆ ಜನರ ಬಾಯಂಗೆ ಪರಿವರ್ತನೆ ಆಯಿ ಮೆಕ್ಕೆ ಕಟ್ಟಂದೇಳಿ ಆಯ್ತಂದೇಳಿ ಕೂಡ ಹಿಂದಿನರ್ ಹೇಳ್ತಾರೆ. ಹಾಗೆ ಅಲ್ಲೇ ಆ ಮೂರ್ತಿಗಳನ್ನೆಲ್ಲ ಕಾಂಬತಿಗೆ ನಮ್ಗೆ ಕೆಲವೊಂದ್ಸರಿ ಅನ್ಸುತ್ತಿಲ್ಲ ಏನೋ ಒಂದು ಭಯಾನಕವಾದ ಸತ್ಯ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮ್ಗೆ ಪುರುಷೋತ್ತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂಬ ಅಂತೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂಡದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನ ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತ ಹೇಳಿ. ಮಹಿಳೆ ಇಲ್ಲಿ, ಮಹಿ ಅಂತ ಹೇಳಿದ್ರೆ ಭೂಮಿ, ಇಳೆ ಅಂತ ಹೇಳಿದ್ರು ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತ ಹೇಳಿದ್ರೆ ಮಹಿಳೆ. ಅಂದ್ರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂತ ಹೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸುವುದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನ ರೀಡ್ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತ ಅಂತ ಹೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂತ ಹೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂತಹ ಒಂದು ಮನಸ್ಸು ಬೇಕು ಅಂತ ಹೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರು ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೆ ಇನ್ನು ಸ್ಪೆಷಲ್ ಆಗಿ ಪ್ರೀತಿಯ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನು ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನು ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂತ ಹೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದ್ರೆ ಆ ಪ್ರೀತಿ ಸ್ಥಿರವಾಗಿರ್ಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ, ಅದು ಅಸ್ಥಿರ ಅಂತ ಹೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆ ಎಲ್ಲ ಹೆದರ್ತಾರೆ ಅಂತ ಹೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳು ಅವಾಗ ಅವ್ರಿಗೆ ನಿಜವಾಗಿ ಅವ್ರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರೆ, ಹೆಣ್ಣು ಮಕ್ಳು ಯಾವತ್ತು ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದ್ರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರೋದನ್ನ ಹೇಳಿದ್ರೆ, ಇಲ್ಲ ಸಲ್ಲದ್ದನ್ನ ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನ ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನು ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತ ಆದಾಗ ಅವನು ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದಾ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ. ಇನ್ನು ಜೋಪಾನ ಮಾಡಿ, ನೀವು ನೋಡ್ಕಣಿ, ಇನ್ನು ಜವಾಬ್ದಾರಿ ನಿಮ್ಮದು.

ಅಂತ ಹೇಳಿದ್ರೆ ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನು ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ. ಅವಳಿಗೆ ಅದು ಉರಿಯನ್ನು ಆ ಒಂದು ಅನುಭವವನ್ನು ಕೊಡ್ತಾನೆ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು. ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನು ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದ ಒಂದು ಸುಟ್ಟು ಹೋದ ಮಾಯಾಜಾಲವನ್ನು ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನು ಕೇಂದ್ರೀಕರಿಸುವ ಪಾಠವನ್ನು ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ. ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲಾವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ ಮಗಳ ಸೊಸೆ ನಾದಿನಿ ಅಳಿಯ ಅಕ್ಕ ತಮ್ಮ ತಂಗಿ ಮೈದುನ ಸ್ನೇಹಿತೆ ವಾರಗಿತ್ತಿ ನೆರೆಹೊರೆ ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು

0: ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ. ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ. ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರೂ, ತಟ್ಟಿದರೂ, ಕುಟ್ಟಿದರೂ, ಮೆಟ್ಟಿದರು, ಚಚ್ಚಿ ಚೆಂಡಾಡಿದರು ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ. ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ ನೆನಪಿಡು. ನೀ ಕಾಳಿ, ನೀ ದುರ್ಗೆ, ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತು ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನುವುದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತು ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ, ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ, ದುಃಖವನ್ನು ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂಥದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ, ಧೈರ್ಯವಂತೆ, ಸಾಮರ್ಥ್ಯವನ್ನು ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದರೆ ಎಂತಹ ಶಕ್ತಿವಂತನನ್ನಾದರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಕ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನು ತೋರಿಸುವಂಥದ್ದಾಗಿದೆ. ಮತ್ತು ಗಂಗೆಯಷ್ಟು ಪಾವನಳು, ಹೆಣ್ಣು ಗಂಗೆಯಷ್ಟು ಶುದ್ಧಳು, ಪರಿಶುದ್ಧಳು. ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನ ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM.
1: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ May 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
2: ಐಶಾ, ನಿನ್ನ ಅಕ್ಕ ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡಾರ.
3: ಯಾವ ಕಾಲೇಜ್?
2: ಇನ್ಯಾವ್ದು ಬಂಡರ್ಕರ್ ಕಾಲೇಜ್.
3: ನೀ ದೊಡ್ಡ ಆದ್ಮೇಲೆ ಯಾವ ಕಾಲೇಜ್ ಸೇರ್ಕೊಂಬೋದು?
2: ಇನ್ಯಾವ್ದು ಬಂಡರ್ಕರ್ ಕಾಲೇಜಿಗೆ ಸೇರುದು?
3: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
2: ಹೌದ್, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
1: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCom ಮತ್ತು BBA. ವಿಸಿಟ್ ಬಂಡರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ನಾವು ಅಬ್ಬಬ್ಬಾ, ಬಿಸಿ ಅಂದ್ರೆ ಬಿಸಿಲು ಅಂದ್ರೆ ಸೆಕೆ ಅಂದ್ರೆ ಉರಿ ಅಂದ್ರೆ ಅಯ್ಯಬ್ಯ ತಡ್ಕಂದಲ್ಲಪ್ಪ ಇದು ಏಗಳಿಕ ಅಬ್ಯ ದೇವ್ರೆ, ಒಂದು ಮಳಿ ಬರಲಿ, ಎಂತ ಬಿಸಿಲು ಮಾರ್ರೆ, ಒಂದು ಊಟಕ್ಕೆ ಹಾರು ಉಂಬಕತ್ತೆ ಬೆವರೇ ಅತ್ತ ಹಬ್ಬ ಆಪದೆಲ್ಲ ದಿನಕ್ಕೊಂದು 4-5 ಸಲ ಮಿಂದ್ರು ಮಾರ್ರೆ. ಈ ಬಿಸಿಲು ಈ ಸೆಕೆ ಈ ಉರಿ ಹಂಗ ಆಪದಲ್ದೆ ಯಬ್ಬಾ ಯಾವ್ದು ಬಟ್ಟೆ ಬೇಡ ಹಂಗ ಅನ್ಸುತ್ತೆ ಈಗ. ಆ ತರ ಬಿಸಿಲು ಆ ತರ ಉರಿ ಹೆರ್ಗು ಹಾಪದಂದ್ರೆ ಹಾಪದೆ ಬೇಡ. ಯಾರು ಫಂಕ್ಷನ್ಗೆ ಮದಿಗೆ ಮನೆ ಒಕ್ಕಲಿಗೆಲ್ಲ ಎಂತ ಹೇಳ್ತಾರೆ ಮಗ ಅತ್ತ, ಖಂಡಿತ ಅದು ಹಾಪ ಸ್ಥಿತಿಂಗೆ ಇಲ್ಲ. ಯಪ್ಪ ಈ ಊಟೂ ಬೇಡ, ಮನ್ಸರು ಬೇಡ, ಮದಿಯೂ ಬೇಡ, ಎಂತದ್ದು ಬೇಡ. ಮನೆ ಒಳಗಿಪ್ಪ ಅಂದ್ರೆ ಮನೆ ಒಳಗಿಪ್ಪು ಕೋತಿಲ್ಲ, ಬೆಂಕಿಗೆ ಹಾಕ್ದಂಗಿತ್ತೆ. ಇದು ಇವತ್ತು ಪ್ರತಿಯೊಬ್ರು ಹೇಳ್ತಾ ಇರೋ ಡೈಲಾಗ್ ನನ್ನನ್ನು ಸೇರಿಸಿ. ಆಕ್ಚುಲಿ ಎಂತಕ್ಕೆ ಬೇಸಿಗೆ ಹೌದು ಈ ಪಾಟಿ ಊರಿ ಓ ಎಂತಕ್ಕಂತ ಹೇಳುದಕ್ಕಿಂತ ಇದಕ್ಕೆ ಕೊಟ್ಟಿರುವ ಹೆಸರೀಗ ಬಿಸಿಲಾಘಾತ ಅಂತ ಹೇಳ್ಕೊಂಡ. ನಿಮ್ ಮೊಬೈಲ್ ಹಂಗ ಟೆಂಪರೇಚರ್ ತೋರಿಸ್ತಾ ಇರ್ಬೋದು, ಈಗ ಕುಂದಾಪುರದಲ್ಲಿ ಇಷ್ಟು ಟೆಂಪರೇಚರ್ ಅಂತ ಹೇಳ್ಕೊಂಡ. ಆ ಟೆಂಪರೇಚರ್ ಜಾಸ್ತಿ ಆತೈತಿ, ಕಮ್ಮಿ ಆತಾ ಇಲ್ಲ ಈಗ. ಸೊ ಬಿಸಿಲಾಘಾತದ ಬಗ್ಗೆ ಇವತ್ತಿನ ಆರೋಗ್ಯವೇ ಭಾಗ್ಯದಲ್ಲಿ ಮಾತಾಡೋಕೆ ನಮ್ಮೊಟ್ಟಿಗೆ ಡಾಕ್ಟರ್ ಶಿಲ್ಪಾ ಕೆ ಅವರು ಇದ್ದಾರೆ, ವೈದ್ಯಾಧಿಕಾರಿ, ತಾಲೂಕು ಆಯುಷ್ ಆಸ್ಪತ್ರೆ, ಕುಂದಾಪುರ ಆಯುಷ್ ಇಲಾಖೆ. ಶಿಲ್ಪಾ ಡಾಕ್ಟ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಹೆಂಗಿದ್ರಿ ಡಾಕ್ಟ್ರೆ?
1: ಆರಾಮ.
0: ಡಾಕ್ಟರ್ ಅಂತ ಗೊತ್ತಿತ್ತು, ಸೆಕೆನಲ್ಲಿ ಖಾದಿ ಬಟ್ಟೆಗಳನ್ನೆಲ್ಲ ಹಾಕು ಶುರು ಮಾಡಿದ್ರು, ಹಂಗಾಯ್ ಸ್ವಲ್ಪ ಕೂಲ್ ಹಂಗೆ ಇದ್ರ ಅಂತ ಅಲ್ದ. ಖಾದಿ ಬಟ್ಟೆ ಎಷ್ಟು ಹೆಲ್ಪ್ ಆತ್ ನಮ್ಗೆ ಸೆಕೆನ ಬಿಟ್ ದ ಹೀಟ್ ಮಾಡೋಕೆ?
1: ನಾವು ಈ ಬಿಸಿಲಾಗಾತದ ಸಮಯದಲ್ಲಿ ಅದಷ್ಟು ಖಾದಿ ಬಟ್ಟೆಗಳು, ತೆಳುವಾದ ಹಗುರವಾದ ಹತ್ತಿ ಬಟ್ಟೆಗಳನ್ನ ಧರಿಸಿದ್ರೆ ಉತ್ತಮ. ಅದ್ರ ಬಗ್ಗೆ ನಾವು ಮಾಹಿತಿಗಳನ್ನ ನೆಕ್ಸ್ಟ್ ಕೊಡ್ತಾ ಹೋಗ್ತೇವೆ. ಬಟ್ ಹೌದು, ಖಾದಿ ಬಟ್ಟೆಯನ್ನ ಧರಿಸಿದ್ರೆ ಖಂಡಿತವಾಗಿಯೂ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೇದು, ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಹಾಗೆ ಈ ಬಿಸಿಲಿನಿಂದ ನಾವು ಖಂಡಿತವಾಗಿ ರಕ್ಷಣೆಯನ್ನ ಪಡೆದುಕೊಳ್ತೇವೆ.
0: ಓಕೆ ಡಾಕ್ಟ್ರೆ, ಈಗ ನಾವು ಮಾತಾಡ್ತೀವಿ ಹೊತ್ತಲ್ಲಿ ನನ್ನ ಮೊಬೈಲಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ಆಕ್ಚುಲಿ ಎಷ್ಟಿರುತ್ತೆ ಒಂದು ಭೂಮಿಯ ತಾಪಮಾನ ಬೇಸಿಗೆಯಲ್ಲಿ ಎಷ್ಟಿರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಿಕಂಬ.
1: ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ತುಂಬಾ ಹೆಚ್ಚಾಗ್ತಾ ಇದೆ, ಆದ್ರಿಂದ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನವನ್ನ ಕೊಡಲೇಬೇಕು. ಸರಾಸರಿ ಭೂಮಿಯ ಮೇಲ್ಮೈ ತಾಪಮಾನ ಅನ್ನುವಂಥದ್ದು 14-15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತುಂಬಾ ಭಿನ್ನವಾಗಿರುತ್ತೆ. ಅಂಟಾರ್ಟಿಕದಲ್ಲಿ -10 ಡಿಗ್ರಿವರೆಗೂ ಹೋಗುತ್ತೆ, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಿನ ತಾಪಮಾನ ಕೂಡ ಇರುತ್ತೆ. ನಾವು ಸಾಮಾನ್ಯವಾಗಿ 20-30 ಡಿಗ್ರಿಯಷ್ಟು ತಾಪಮಾನವನ್ನು ನಾವು ತಡ್ಕೊಳ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಹೋದ್ರೆ ನಮ್ಮ ದೇಹಕ್ಕೆ ಒತ್ತಡ ಉಂಟಾಗ್ತದೆ, ಆಯಾಸ ಉಂಟಾಗ್ತದೆ, ನಿರ್ಜಲೀಕರಣವಂತಹ ಸಿಂಪ್ಟಮ್ಸ್ಗಳು ಅಥವಾ
0: ಡಿಹೈಡ್ರೇಷನ್
1: ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತದೆ. ಹಾಗಾಗಿ ಇದು ಬಹುಮುಖ್ಯವಾಗಿದೆ. ಯಾಕೆ ಈಗ ಬಿಸಿಲಾಘಾತದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಕಾರಣ ಇದೆ. ನಮ್ಮ ದೇಹದ ಟೆಂಪರೇಚರ್ ಒಂದು ಇಷ್ಟಂತಾನೆ ಇರುತ್ತೆ, ಅದಕ್ಕಿಂತ ಹೆಚ್ಚಾದ್ರೆ ಅದು ಬಿಸಿಲಾಘಾತ. ಆದ್ರೆ ಈಗ ತಾಪಮಾನ ಎಷ್ಟಿದೆ ಅಂದ್ರೆ 35-40 ಡಿಗ್ರಿ ತನಕ ಏರಿಕೆ ಆಗ್ತಾ ಇದೆ. ಇದು ನಮ್ಗೆ ತುಂಬಾ ಒತ್ತಡವನ್ನ ಉಂಟು ಮಾಡ್ತಾ ಇದೆ. ಬೇಸಿಕಲಿ 40 ಡಿಗ್ರಿಗಿಂತ ಹೆಚ್ಚಾಗಿ ತಾಪಮಾನ ಇದ್ರೆ ಇದನ್ನ ನಾವು ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಾಘಾತ ಅಂತ ಹೇಳ್ತೇವೆ. ಈಗಾಗಲೇ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ. ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅಂದ್ರೆ ತೀವ್ರವಾದ ಶಾಖದ ಅಲೆಯ ಮುನ್ನೆಚ್ಚರಿಕೆ, ಇದನ್ನ ಹವಾಮಾನ ಇಲಾಖೆಯವರೇ ನೀಡಿರ್ತಾರೆ. ಇದು ಯಾವಾಗಿಂದ ಶುರುವಾಗಿದೆ ಅಂದ್ರೆ April 19 May 31 ಈ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ ಹವಾಮಾನ ಇಲಾಖೆಯ ವತಿಯಿಂದ. ಸಾಧಾರಣವಾಗಿ ಅದು ಯಾವ ಹೊತ್ತಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಟೆಂಪರೇಚರ್ 10:00 to 3:00 ಈ ತಾಪಮಾನ ಅನ್ನುವಂಥದ್ದು ತೀರ ಹೆಚ್ಚಾಗಿರ್ತದೆ. ಹಾಗಾಗಿ ಹೊರಗಡೆ ಹೋಗುವುದನ್ನ ಆದಷ್ಟು ತಪ್ಪಿಸ್ಬೇಕು, ಅಥವಾ ಹೊರಗಿನ ಬಿಸಿಲಿನ ಶಾಖಕ್ಕೆ ಮೈಯೊಡ್ಡುವುದನ್ನ ಆದಷ್ಟು ತಪ್ಪಿಸ್ಬೇಕು ಅನ್ನುವ ಮುನ್ನೆಚ್ಚರಿಕೆ ಕೂಡ ಇದೆ.
0: ಅಬ್ಬಾ, ಅದಕ್ಕೆ 11 ಗಂಟೆಗೆ ಆಫೀಸಿಗೆ ಬಂದ ಮರ ತಲೆ ತಿರುಗಿ ಹೋಯ್ತು. ನಿಜವಾಗ್ಲು ನಾನು ಅನ್ಕೊಂಡೆ ಇನ್ಮೇಲೆ 8 ಗಂಟೆಗೆ ಬರ್ಕ್ ಸ್ಟುಡಿಯೋಗ ಅಂತ, 8 ಗಂಟೆಗೆ ಬಂದು 4 ಗಂಟೆಗೆ ಹೋಗ್ಬೋದು ಅಂದ್ರೆ ಆ ಟೈಮಲ್ಲಿ ಆ ಬಿಸಿಲ ಝಳ ಕಡಿಮೆ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಒಳಗಿದ್ರೆ ಒಳ್ಳೇದು. ಬಟ್ ನಮ್ ಕಣಗಿದ್ದವ್ರು ಹಂಗ್ ಮಾಡ್ಲಕ್ಕ, ಆದ್ರೆ ಎಷ್ಟೋ ಜನ ಫೀಲ್ಡ್ ಹಂಗೆ ಇರ್ಕ ಅವ್ರೆಂತ
1: ಮಾಡುದು? ಹೌದು, ಮನೆ ಹೊರಗಡೆ ಕೆಲಸ ಮಾಡೋರಿಗೆ ಇದು ಖಂಡಿತವಾಗಿ ಅಫೆಕ್ಟ್ ಆಗ್ತದೆ. ಹಾಗಾಗಿ ಅವರೆಲ್ಲ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು, ಅಥವಾ ಈ ಬಿಸಿಲಾಘಾತಕ್ಕೆ ಒಳಗಾದ್ರೆ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ, ಲಕ್ಷಣಗಳು ಏನಿರ್ತದೆ ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿ ಇರಬೇಕು.
0: ಡಾಕ್ಟರ್, ಈಗ ನಮ್ಗೆ ಹೀಟ್ ಸ್ಟ್ರೋಕ್, ನೀವು ಬಿಸಿಲಾಘಾತ ಅಂತ ಎಂತ ಹೇಳ್ರಿ, ಬಿಸಿಲು ಜಾಸ್ತಿ ಆದ್ರೆ ಕೆಲವು ಲಕ್ಷಣಗಳು ನಮ್ಗೆ ಗೊತ್ತಾಗ್ತೈತಿ. ಎಷ್ಟೇ ಮೇಕಪ್ ಮಾಡ್ರು ಮುಗ್ದಂಗ್ ನಿಲ್ಲುದಿಲ್ಲ, ಎಷ್ಟು ಸಲ ಸ್ನಾನ ಮಾಡ್ರು ಫ್ರೆಶ್ನೆಸ್ ಇಪ್ಪುದಿಲ್ಲ, ಇಂಥದ್ದೆಲ್ಲ ನಾರ್ಮಲ್ ಜನರಲ್ ಲಕ್ಷಣಗಳು ನಮ್ಗೆ ಗೊತ್ತಾಗ್ತಿತ್ತು. ಆದ್ರೆ ಅದು ಬಿಟ್ಟು ಈ ಬಿಸಿಲಾಘಾತ, ಹೀಟ್ ಸ್ಟ್ರೋಕ್, ಇದರ ಲಕ್ಷಣಗಳು ಎಂತವೆಲ್ಲ?
1: ಇದರಲ್ಲಿ ಮುಖ್ಯವಾಗಿ ಅತಿಯಾಗಿ ಬಾಯಾರಿಕೆ ಆಗುವಂಥದ್ದು, ತಲೆ ತಿರುಗುವುದು, ದೇಹದಲ್ಲಿ ಉರಿ ಅಥವಾ ಬಿಸಿಯಾದ ಅನುಭವವನ್ನು ನಾವು ಅನ್ವಯಿಸ್ತೇವೆ, ಅಥವಾ ಆಯಾಸ, ದೌರ್ಬಲ್ಯ ಆಗುವಂಥದ್ದು, ತಲೆನೋವು, ವಾಂತಿ, ಈ ಥರದ ಲಕ್ಷಣಗಳು. ಈಗ ಈ ತಲೆನೋವು ಕೂಡ ಈ ಬಿಸಿಲಿನ ಸಮಯದಲ್ಲೇ ಬರುವ ತಲೆನೋವನ್ನು ನಾವು ಬೇಸಿಗೆ ತಲೆನೋವು ಅಥವಾ ಸಮ್ಮರ್ ಹೆಡ್ಡೇಕ್ ಅಂತಾನೆ ಹೇಳ್ತೇವೆ.
0: ಓಕೆ,
1: ಸರಿನಾ? ಸೊ ಈ ಹೆಡ್ಡೇಕ್ ಯಾಕೆ ಬರ್ತದೆ ಅಂದ್ರೆ, ನಾವು ಯಾವಾಗ ಜಾಸ್ತಿ ಬಿಸಿಲಿನ ತಾಪಕ್ಕೆ ನಮ್ಮನ್ನು ನಾವು ಮೈಯೊಡ್ಡಿಕೊಳ್ತೇವೆ, ಆವಾಗ ಈ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ಯಾಕಂದ್ರೆ ಮೆದುಳಿನ ನರಗಳು ಹಿಗ್ಗಿಕೊಳ್ತದೆ ಅತಿಯಾದ ಬಿಸಿಲಿಗೆ. ಈ ಸನ್ ರೇಸ್, ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಆಕ್ಚುಲಿ ಈಗ ಈ ಸಮಯದಲ್ಲಿ 70% ಗಿಂತಲೂ ಅಧಿಕವಾದ ಅಲ್ಟ್ರಾವಯೊಲೆಟ್ ರೇಸ್ ಅನ್ನುವಂಥದ್ದು ನೇರವಾಗಿ ಭೂಮಿಯ ಮೇಲೆ ಬೀಳ್ತಾ ಇದೆ. ಬೇಸಿಕಲಿ ಅದೇ ಕಾರಣದಿಂದಾಗಿನೇ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಅಥವಾ ಬಿಸಿಲಾಘಾತ, ಟೆಂಪರೇಚರ್ ಯಾಕೆ ಏರಿಕೆ ಆಗ್ತಾ ಇದೆ ಅಂದ್ರೆ, ಆ ರೇಸ್ ಸೂರ್ಯನ ಕಿರಣಗಳು ಅತಿಯಾಗಿ ಬೀಳ್ತಾ ಇದೆ. ಒಂದು ಕಾರಣ ಮರಗಳ ನಾಶವಿರ್ಬೋದು, ಅರಣ್ಯ ನಾಶ ಇರ್ಬೋದು, ನೀರಿನ ಸಂಪತ್ತುಗಳು, ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದೆ. ಸೊ ಈ ತರ ನಾನಾ ಕಾರಣ, ಪ್ರಕೃತಿ ನಾಶದ ಕಾರಣಗಳು ಕೂಡ ಒಳಗೊಂಡಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಇದು ತೀವ್ರ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಇಂತಹ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಇದಕ್ಕೆ ಪರಿಹಾರ ಮಾರ್ಗವನ್ನ ಬಳಸಲೇಬೇಕು, ಇಲ್ಲಾಂದ್ರೆ ಇದರಿಂದಾಗಿ ಅನಾಹುತಗಳು ಕೂಡ ತುಂಬಾ ಹೆಚ್ಚಾಗ್ತದೆ. ಯುವ ಜನರಿಗೆ ಮಾತ್ರ ಅಲ್ಲ, ವಯಸ್ಕರಿಗೆ, ಮಧ್ಯ ವಯಸ್ಕರಿಗೆ ಕೂಡ ಈ ಬಿಸಿಲಾಘಾತದ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಹುಮುಖ್ಯವಾಗಿ ಈಗ ನಾನು ತಲೆನೋವು ಅಂತ ಹೇಳಿದ್ನಲ್ಲ, ಅದು ಬರೀ ಬಿಸಿಲಿಂದ ಮಾತ್ರ ಅಂತಲ್ಲ ತಲೆನೋವು ಬರೋದು. ಕೆಲವು ಸಲ ಬಿಸಿಲನ್ನ ನಾವು ನೇರವಾಗಿ ನೋಡೋದ್ರಿಂದ ಕೂಡ ಐ ಸ್ಟ್ರೇನ್ ಆಗುತ್ತೆ. ಸೊ ಐ ಸ್ಟ್ರೇನ್ ಇಂದ ಕೂಡ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಅವಾಗ ಹೆಡ್ಡೇಕಿಗೆ ಮಾತ್ರ ಅಂತ ತಗೊಳ್ಳುವ ಬದಲಾಗಿ ಅದಕ್ಕೆ ನಾವು ಬೇರೆ ರೀತಿಯ ಪರಿಹಾರ ಮಾರ್ಗಗಳನ್ನು ಪಡ್ಕೊಳ್ಬಹುದು. ಸೂರ್ಯನ ಕಿರಣಕ್ಕೆ ಮೈ ಒಡ್ಡದೆ ಇರುವಂತದ್ದು, ಅಥವಾ ಈ ಕ್ಯಾಪ್ ಅನ್ನು ಬಳಸುವಂಥದ್ದು, ಕೊಡೆಗಳನ್ನು ಬಳಸುವಂಥದ್ದು, ಕಣ್ಣಿಗೆ ತಂಪಾದ ಕನ್ನಡಕಗಳನ್ನು ಬಳಸುವಂಥದ್ದು, ಅಥವಾ ಈ ತೀರಾ ಸಣ್ಣ ಪುಟ್ಟ ಕೆಲಸಗಳಿಗೆ ಬಿಸಿಲಿನ ಸಮಯದಲ್ಲಿ ಹೋಗುವುದನ್ನು ತಪ್ಪಿಸುವಂಥದ್ದು, ಅಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಬಳಸಬಹುದು.
0: ಸೊ ಈ ತರ ಮುನ್ನೆಚ್ಚರಿಕೆಯನ್ನು ತಗೊಳ್ಬಹುದು. ನೀವು ತಲೆನೋವು ಅಂದ್ರಲ್ಲ, ಇದಂತೂ ಹೌದು, ತುಂಬಾ ಜನ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು ತಲೆನೋಯ್ತು ಅಂತ ಬಿದ್ಕ ಹುಡುಕುತ್ತೆ, ಅಂದ್ರೆ ತುಂಬಾ ತಲೆನೋವು ಇರುತ್ತೆ ಅವರಿಗೆ. ಇನ್ನೊಂದು ನಿರ್ಜಲೀಕರಣ.
1: ಹೌದು, ಡಿಹೈಡ್ರೇಷನ್ ಆಗುತ್ತೆ.
0: ಎಷ್ಟು ನೀರು ಕುಡಿದ್ರು ಸಾಕತ್ತಿಲ್ಲ, ಆಮೇಲೆ ಮೂತ್ರ ಮಾಡುವಾಗ ಉರಿ ಶುರು
1: ಮಾತ್ರ. ಹೌದು,
0: ಅದರೊಟ್ಟಿಗೆ ಮೂತ್ರದ ಬಣ್ಣ ಚೇಂಜ್ ಆಗಿರುತ್ತೆ,
1: ಮೂತ್ರದ ಬಣ್ಣ ಕೂಡ. ಹೌದು.
0: ಅಂಡ್ ಇನ್ನೊಂದು ನೀವು ಹೇಳಿದ್ರಿ ಆಯಾಸ, ಸಿಕ್ಕಾಪಟ್ಟೆ ಸುಸ್ತು ಮಾರ್ರೆ, ಮೊದ್ಲಿದ ಎನರ್ಜಿ ಇಪ್ಪುದಿಲ್ಲ, ಮನೆಗೆ ಹೋಗಿ ಬಿದ್ರ ಸಾಕಿ ಅಂತದ್ದು ಬೇಡ. ಆಕ್ಚುಲಿ ಈ ಆಯಾಸ ಅಂದ್ರೆ ನಾವೆಲ್ಲ ಈಗ ಆರ್ ವಿ ಗೋಯಿಂಗ್ ಥ್ರೂ ದ ಹೀಟ್ ಸ್ಟ್ರೋಕ್ ಓನ್ಲಿ?
1: ಖಂಡಿತವಾಗಿ. ಯಾಕಂದ್ರೆ ನಾನು ಆವಾಗಲೇ ಹೇಳಿದಾಗೆ ನಮ್ಮ ದೇಹ ಅನ್ನಂಥದ್ದು ಈ 20-30 degrees ಅಷ್ಟು ಟೆಂಪರೇಚರ್ ಅನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಇವಾಗ ವಾತಾವರಣದ ಟೆಂಪರೇಚರ್ ಅನ್ನುವಂಥದ್ದು 35 degreesಗಿಂತಲೂ ಹೆಚ್ಚಾಗಿದೆ. ಆ ಕಡೆ ಯಾದಗಿರಿ, ಬೆಳಗಾವಿ ಅಥವಾ ಕೊಪ್ಪಳ, ವಿಜಯಪುರ, ಕಲಬುರಗಿ, ಅಲ್ಲೆಲ್ಲ ಎಷ್ಟು ಟೆಂಪರೇಚರ್ ಹೆಚ್ಚಾಗ್ತಿದೆ ಅಂದ್ರೆ, ನಾವು ಡೈಲಿ ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ಅಂತ ಪ್ಲೇಸ್ಗಳನ್ನ ಹಾಕಿ ನೋಡಿದ್ರೆ 40-42 degrees ಅಷ್ಟಿದೆ. ಅಷ್ಟು ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಇಲ್ಲಿ ನಮ್ಮ ಉಡುಪಿ ಮಂಗಳೂರಿನಲ್ಲೇ 35-36 degrees ಇದೆ. ಆಕ್ಚುಲಿ 36 degrees ಗಿಂತ ಹೆಚ್ಚು ತಾಪಮಾನ ಏರಿಕೆ ಆದ್ರೆ ಅದು ಜ್ವರದ ಟೆಂಪರೇಚರ್.
0: 37 degrees
1: ಖಂಡಿತವಾಗಿ ಜ್ವರದ ಟೆಂಪರೇಚರ್. ಸೊ ಅಷ್ಟು ಹಂತಕ್ಕೆ ಹೋಗ್ತಾ ಇದೆ. ಸೊ ಖಂಡಿತವಾಗಿ ಅದರಿಂದ ಅಡ್ಡ ಪರಿಣಾಮಗಳು ಆಗ್ತಾ ಇದೆ. ಬಿಸಿಲು ಅನ್ನುವಂಥದ್ದು ಸಹಜ, ಆದ್ರೆ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಸಹಜ ಅಲ್ಲ. ಬಿಸಿಲು ಬೇಸಿಗೆಗಾಲದಲ್ಲಿ ಖಂಡಿತ ಇರುತ್ತೆ, ಆದ್ರೆ ಈ ವರ್ಷ ಮಾತ್ರ ಬಿಸಿಲಾಘಾತ ಅನ್ನುವಂಥದ್ದು ಖಂಡಿತವಾಗಿ ಕಾಣಿಸ್ಕೊಂಡಿದೆ. ಅದಕ್ಕೆ ನಾವು ಖಂಡಿತವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ.
0: ಮೊನ್ನೆಷ್ಟು ಕೆಲವೊಂದು ಇನ್ಸಿಡೆಂಟ್ ಗಳಾಯ್ತು.
1: ಹೌದು
0: ಅಲ್ವಾ?
1: ಖಂಡಿತವಾಗಿ.
0: ತಲೆ ಸುತ್ತಿ ಬಿದ್ದದ್ದು,
1: ತಲೆ ಸುತ್ತು. ಹೌದು, ನಾನು ನಿಮ್ಗೆ ಯಾವಾಗ್ಲೇ ಹೇಳ್ತಾ ಇದ್ದೆ ಈ ವಿಷಯದ ಬಗ್ಗೆ ಮಾತಾಡುವಾಗ, ಮಂಗಳೂರಲ್ಲಿ ಒಂದು 15 days ಹಿಂದೆ ಒಂದು ಹುಡುಗ ತಲೆ ತಿರುಗ್ಬಿಟ್ಟು ಬೀಳ್ತಾನೆ. ಅವನು ಬಸ್ಸಿಂದ ಇಳಿದು ಕೂಡ್ಲೆ ಬಸ್ಸಿನ ಹಿಂದಿನ ಚಕ್ರ ಅವನ ತಲೆ ಮೇಲೆ ಹರಿದು ಹುಡುಗ ಮೃತ್ಯು ಆಗ್ತಾನೆ. ಅಲ್ಲಿ ಡ್ರೈವರ್ ತಪ್ಪಾಗ್ಲಿ ಅಥವಾ ಹುಡುಗನ ತಪ್ಪಲ್ಲ, ಬಟ್ ಆದ್ರೆ ಯಾರ ಮೇಲೆ ನಾವು ಹೊಣೆಯನ್ನ ಹಾಕ್ಲಿಕ್ಕೆ ಸಾಧ್ಯ ಇಂಥ ಪರಿಸ್ಥಿತಿಯಲ್ಲಿ? ಎಲ್ಲೋ ತಲೆ ತಿರುಗುವಂಥದ್ದು, ಅದನ್ನ ನಾವು ಅವಾಯ್ಡ್ ಮಾಡಿಬಿಡ್ತೇವೆ. ಹೊರಗಡೆ ಹೋಗ್ಬೇಕಾದ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನ್ಸ್ ಅನ್ನ ಯೂಸ್ ಮಾಡಲ್ಲ. ಸೊ ಆವಾಗ ಕೂಡ ಈ ಸಂದರ್ಭಗಳು, ಅನಾಹುತಗಳು ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
0: ನಿಜ ಮಾರ್ರೆ, ಸತ್ಯ. ನನಗೆ ನೀವು ಎಷ್ಟು ಹೇಳಿದ್ರಲ್ಲ, ನನಗೆ ಅನಿಸ್ತಿದೆ ಅದು ಹೌದು ಅಂತ. ಬಿಸಿಲಿಗೊಂದು ಯಾರು ಹೋಗುದೇ ಬೇಡಪ್ಪ, ಊಟಕ್ಕೊಂದು ಯಾರು ಕರೀಲೇಬೇಡಿಯಪ್ಪ. ಈ ಸಂದರ್ಭದಲ್ಲಿ ಊಟಕ್ಕೆ ಬರೋದ ಸಾಧ್ಯನೇ ಇಲ್ಲ. ಎಲ್ಲ ಮಳೆಗಾಲದಲ್ಲಿ ಇಟ್ಕೊಳ್ಳಿ, ಮಳೆ ಎಷ್ಟಾದ್ರೂ ಕೊಡೆ ಇಟ್ಕೊಂಡು ರೈನ್ಕೋಟ್ ಹಾಕೊಂಡು ಬರ್ಬೋದು. ಬಟ್ ಆಕ್ಚುಲಿ ತುಂಬಾ ಜನ ಈ ಸಮಸ್ಯೆಯಿಂದ, ಈಗ ತುಂಬಾ ಜನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಹೀಟ್ ಸ್ಟ್ರೋಕ್ ಇಂದ.
1: ಹೌದು
0: ಡಾಕ್ಟರ್. ನಿನ್ನೆ ನಾನು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೆ, ಬಿಸಿಲು ಆಯ್ತಾ, ಒಂದು 9:30 ಪಾರ್ಕ್ ಮಾಡಿದ್ದೆ, 12:00 ಕಾರ್ ತೆಗಿಯೋಕೆ ಹೋದೆ. ತೆಗಿಯೋಕ್ ಹೋಗಿ ಒಳಗ್ ಕೂತಿದ್ದೀನಿ, ಯಾವ್ದೋ ಒಂದು ದೊಡ್ಡ ಒಲೆ ಒಳಗ್ ಕೂತಂಗ ಆಗ್ತಿದೆ ನಂಗೆ, ಆತರ ಫೀಲ್. ಸ್ಟೇರಿಂಗ್ ವೀಲ್ ಹಿಡಿಯೋಕೆ ಆಗ್ತಾ ಇಲ್ಲ, ಬಿಸಿ ಬಿಸಿ ಉಕ್ತಾ ಇದೆ. ನಾನು ಸೀರೆ ಸೆರ್ಗಿ ಇಟ್ಕೊಂಡು ಸ್ಟೇರಿಂಗ್ ವೀಲ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡಿದ್ದು, ಅಷ್ಟು ಬಿಸಿಯಾಗಿತ್ತು. ಜಸ್ಟ್ ಇಮ್ಯಾಜಿನ್ ಎಂಥದ್ದೆಲ್ಲ ಪರಿಸ್ಥಿತಿ ಆಗ್ಬೋದು ಇನ್ನೂ ಈ ಹೀಟ್ ಜಾಸ್ತಿ ಆಗ್ತಾ ಹೋದ್ರೆ ಅಂತ ಹೇಳ್ಕೊಂಡ. ಈಗ ಬಿಸಿಲಾಘಾತದ ಬಗ್ಗೆ ನಾವೆಲ್ಲ ನಮ್ ಕಣಂಗಿದ್ದಾರೆ ಏನೆಲ್ಲ ಮುನ್ನೆಚ್ಚರಿಕೆನ ತಕೊಳಕತ್ತ.
1: ಮೊದಲನೇದಾಗಿ ಎಲ್ಲರೂ ಬಳಸುವ ವಾಹನ ಕಾರ್ಗಳಲ್ಲಿ ಈ ಗ್ಯಾಸ್ ಉತ್ಪನ್ನಗಳು, ಲೈಟರ್ಗಳು ಅಥವಾ ಈ ಕಾರ್ಬೋನೇಟೆಡ್ ಪಾನೀಯಗಳು, ಕಾರ್ಬೋನೇಟೆಡ್ ಪಾನೀಯಗಳಂದ್ರೆ ಪೆಪ್ಸಿ, ಕೊಕ್ಕೋಕೋಲಾ ಬಾಟಲ್ಗಳು ಅಥವಾ ಈ ಸುಗಂಧ ದ್ರವ್ಯ ಪರ್ಫ್ಯೂಮ್ ಬಾಟಲ್ಗಳು, ಬ್ಯಾಟ್ರಿಗಳನ್ನ, ಸಣ್ಣ ಪುಟ್ಟ ಈ ಟಾರ್ಚ್, ಅದನ್ನೆಲ್ಲ ಕಾರಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇಂತಹ ವಸ್ತುಗಳು ನೀವು ಕಾರಲ್ಲಿ ಇರಿಸಿದಾಗ ಅಥವಾ ನೀವು ಈ ಕಾರ್ಗಳನ್ನ ಬಿಸಿಲಿರುವ ಪ್ರದೇಶದಲ್ಲಿ ತುಂಬಾ ಹೊತ್ತು ಪಾರ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಅವು ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ನೋಡಿರ್ಬಹುದು ಅಥವಾ ಕೇಳಿರ್ಬಹುದು ಇದ್ರ ಬಗ್ಗೆ, ಕಾರಲ್ಲಿ ಇಟ್ಟಿರುವ ವಸ್ತುಗಳಿಂದ ಸ್ಫೋಟ ಆಗುವಂತದ್ದು ಖಂಡಿತ ಇಂತಹ ಅಪಾಯಗಳು ಕೂಡ ಇರುತ್ತೆ. ಸೊ ಈ ಒಂದು ಮುನ್ನೆಚ್ಚರಿಕೆಯನ್ನ ನಾವು ಪಾಲಿಸಬಹುದು. ಇಲ್ಲದೇ ಇದ್ರೂ ಸಹ ಕಾರಿನಲ್ಲಿ ನಾವು ಈ 1 ಲೀಟರ್ ಬಿಸ್ಲರಿ ಕ್ಯಾನ್ ಅಂತ ಇಟ್ಕೊಂತೀವಲ್ಲ ನೀರಿಗೋಸ್ಕರ, ಅದು ಕೂಡ ನಾವೆಲ್ಲ ಮಾಡ್ತಿರೋ ತಪ್ಪೆ. ಯಾಕಂದ್ರೆ ನಾವು ಕಾರಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರಿಟ್ಟಾಗ ಏನಾಗುತ್ತೆ, ಬಿಸಿಲಿನ ಕಾರಣದಿಂದಾಗಿ ಆ ಪ್ಲಾಸ್ಟಿಕ್ ಗಳು ಕರಗುತ್ತೆ, ಅವೇ ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಾವು ಕುಡಿಯುವ ನೀರಿಗೆ ಸೇರಿ ನಮ್ಮ ದೇಹವನ್ನ ಸೇರ್ತದೆ, ಅದು ಕೂಡ ಒಂದು ಅಪಾಯಕಾರಿ. ಹಾಗಾಗಿ ಆದಷ್ಟು ನಿಮ್ಮ ಕಾರ್ಗಳಲ್ಲಿ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ಗಳಲ್ಲೇ, ಅದರಲ್ಲೇ ಬೇಕಾದ್ರೆ ನೀವು ತಣ್ಣೀರನ್ನೇ, ತಂಪಾದ ನೀರನ್ನೇ ಶೇಖರಿಸಿ ಇಟ್ಕೊಳ್ಬಹುದು. ಆದ್ರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸಿ ಅದರಲ್ಲಿ ನೀರನ್ನ ಇಟ್ಕೊಂಡು ಕುಡಿಯುವ ಅಭ್ಯಾಸವನ್ನ ಮಾಡಬೇಡಿ. ಎಲ್ಲೋ ಪ್ಲಾಸ್ಟಿಕ್ಗಳು ನಮ್ಮ ದೇಹವನ್ನ ಕೂಡ ಸೇರ್ತದೆ, ಇದೊಂದು ತುಂಬಾ ಕೆಟ್ಟ ಪರಿಣಾಮ. ಅಲ್ಲದೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಎನರ್ಜಿ ಡ್ರಿಂಕ್ಸ್ ಅಂತ ಹೇಳಿ ಹೆಚ್ಚಿನ ಯುವ ಪೀಳಿಗೆ ಇದ್ರ ಮೇಲೆ ಆಕರ್ಷಿತ ಆಗ್ತಾ ಇದ್ದಾರೆ. ಈ ಹೆಲ್ತ್ ಹೆಸರು ಇಟ್ಕೊಂಡು ಈ ಕಂಪನಿಗಳೆಲ್ಲ ಈ ತರದ ತೀರಾ ಏನು ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಇದರಲ್ಲೆಲ್ಲ ಏನು ಎನರ್ಜಿ ಸಿಗಲ್ಲ ಆಕ್ಚುಲಿ. ಇದರಲ್ಲಿ ಬೇಸಿಕಲಿ ನಿಮಗೆ ಸಿಗದೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಥವಾ ಕೆಮಿಕಲ್ ಕಲರ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಸೋಡಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕುಡಿಯೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ಟೆಂಪರರಿಯಾಗಿ ನಿಮ್ಗೆ ಎನರ್ಜಿ ಅಂತ ಅನ್ಸಿದ್ರು, ಇದು ಲಾಂಗ್ ಟರ್ಮ್ ಆಗಿ ಮೂತ್ರಪಿಂಡದ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈಗಿನ ಮಕ್ಕಳು ಸ್ವಲ್ಪ ಎನರ್ಜಿ ಡ್ರಿಂಕ್ ಕಡೆ ಪೋಷಕರು ಕೂಡ ತುಂಬಾ ಗಮನವನ್ನು ಹರಿಸಬೇಕು, ಮಕ್ಕಳು ಏನು ತಗೊಳ್ತಾರೆ ಅಂತ. ಯಾಕಂದ್ರೆ ಶಕೆ ಅಂತ ಬಂದ ಕೂಡಲೇ ಹೆಚ್ಚಿನವರು ತಂಪು ಪಾನೀಯ ತಗೊಳ್ಬೇಕು ಅಂತ. ತಂಪು ಪಾನೀಯ
0: ಅಂದ್ರಂತೂ ಹೌದು, ಈ ಸೆಕೆಗೆ ಒಂಚೂರು ಬಿಸಿಲಿಗೆ ಹೋಗಿ ಬಂದ್ರೆ ಫ್ರಿಡ್ಜ್ ಅಲ್ಲಿರೋ ಆ ಕೋಲ್ಡ್ ನೀರೇ ಬೇಕು ಅನ್ಸುತ್ತೆ. ಇಂಥವುಗಳನ್ನ ಬ್ಯಾಡ ಬ್ಯಾಡ ಅಂದ್ರೆ ಕುಡುಕ್ ಲೈಕ್ ಹತ್ತು ತಂಪು ಹತ್ತಲ್ಲ ಗಂಟ್ಲಿಗೆ ಖುಷಿ ಹತ್ತ. ನೀವ್ ಹೇಳುದು ಸರಿ ಡಾಕ್ಟರ್.
1: ಖಂಡಿತವಾಗಿ. ಮತ್ತೆ ಈಗ ಈ ಶಕೆಯಲ್ಲಿ ತೀರಾ ನಾವು ಫ್ರಿಡ್ಜಿನ ಆಹಾರಗಳು ಅಥವಾ ತಂಪಾದ ಪಾನೀಯಗಳನ್ನು ತೆಗೆದುಕೊಂಡ್ರು ಸಹ ಅದು ಶೀತ, ಕೆಮ್ಮು, ಕಫ, ಗಂಟಲು ನೋವು ಈ ತರದ ಸಮಸ್ಯೆಗಳಿಗೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂದ್ರೆ ಈಗ ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇವೆ ಕೂಡ, ಶಕೆ ಎಷ್ಟಿದ್ರು ಕೂಡ ಶೀತ, ಕೆಮ್ಮು, ಕಫದ ಕೇಸ್ಗಳೇನು ಕಡಿಮೆ ಇಲ್ಲ, ಬರ ಇಲ್ಲ ಅದಕ್ಕೆ. ಹಾಗಾಗಿ ಆದಷ್ಟು ನೋಡಿ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಇಂತಹ ಬಿಸಿಲಿನ ಸಂದರ್ಭದಲ್ಲಿ ಮಣ್ಣಿನ ಮಡಕೆಗಳಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡ್ತಾ ಇದ್ರು, ಲಾವಂಚದ ಬೇರಿನ ನೀರನ್ನ ಬಳಸ್ತಾ ಇದ್ರು, ಅಥವಾ ಶಕೆಗಾಲದಲ್ಲಿ ರಾಗಿ ನೀರು, ಹೆಸರು ನೀರು, ಇದೆಲ್ಲ ನಾವು ಮುಂದೆ ಮಾತಾಡೋಣ ಇದ್ರ ಬಗ್ಗೆ ಸಹ. ಸೊ ಅಂತಹ ಪರಿಹಾರ ಮಾರ್ಗವನ್ನ ಕಂಡುಕೊಳ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ, ಫ್ರಿಡ್ಜ್ ಅಲ್ಲಿರುವ ಆಹಾರಗಳು ಅಥವಾ ಸಂಸ್ಕರಿಸಿದ ಆಹಾರಗಳು, ಪಾನೀಯಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಇದನ್ನೇ ಜಾಸ್ತಿ ಯುವ ಪೀಳಿಗೆ, ಎಲ್ಲರೂ ಮಧ್ಯ ವಯಸ್ಕಿನವರು ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ. ಇದರಿಂದ ಆರೋಗ್ಯಕ್ಕೆ ಕೂಡ ಹಾನಿ, ಅಷ್ಟು ಮಾತ್ರ ಅಲ್ಲದೆ ಈ ಬಿಸಿಲಾಘಾತದ ಸಮಯದಲ್ಲಿ ಅಂತಹ ತಂಪು ಪಾನೀಯಗಳನ್ನು ತೆಗೆದುಕೊಳ್ಬಾರ್ದು ಯಾರು ಸಹ. ಇದೊಂದಾಯ್ತು. ಇನ್ನೊಂದು ನಾವೇನ್ ಮಾಡಬಹುದು ಅಂದ್ರೆ, ಚಂದನದ ಲೇಪ, ಈ ಕಡಲೆ ಹಿಟ್ಟು, ಹೆಸರು ಹಿಟ್ಟು, ಬೇವಿನೆಲೆ ಇಂದ ಬಳಸಿ ಮಾಡಿರುವಂತಹ ಪೇಸ್ಟ್ ಬಳಸಿ ಅದನ್ನ ನಾವು ಸ್ನಾನಕ್ಕೆ ಬಳಸಬಹುದು. ಹಾಗಾಗಿ ಈ ಬಿಸಿಲಿನ ಸಮಯದಲ್ಲಿ ಏನು ಬೆವರ್ ಸಾಲೆ ಅಥವಾ ಸ್ಕಿನ್ ರ್ಯಾಶಸ್ ಗಳೇನಾಗ್ತದೆ, ಅದರಿಂದ ಕೂಡ ಸರಳ ಸುಲಭವಾದ ಒಂದು ಮನೆ ಮದ್ದು ರೂಪದಲ್ಲಿ ಕೂಡ ನಾವು ಪರಿಹಾರವನ್ನ ಪಡ್ಕೊಳ್ಬಹುದು. ಯಾಕಂದ್ರೆ ಈಗ ಈ ಬಿಸಿಲಾಘಾತದಿಂದ ನಮ್ಮ ಊರಲ್ಲಿ 40°C ಇಲ್ಲದೆ ಇದ್ರೂ ಸಹ 35°C ನಮ್ಗೆ ಸಾಕಾಗ್ತದೆ ಉಡುಪಿ ಮಂಗಳೂರಿನವರಿಗೆ. ಸೊ ಖಂಡಿತವಾಗಿ ಈ ಶಕೆಯಿಂದಾಗಿ ಮೈ ಜಾಸ್ತಿ ಬೆವರ್ತದೆ, ಖಂಡಿತವಾಗಿ ರ್ಯಾಶಸ್ ಗಳಾಗ್ತದೆ. ಸೊ ಇಂತಹ ಸರಳ ಪರಿಹಾರವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಅಷ್ಟಲ್ಲದೆ ಈ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಮಸ್ಕಮಲ್ಲನ್ನು, ಸೀಬೆ, ನಾರಿನಂಶ ಹೆಚ್ಚಿರುವ ಹಣ್ಣುಗಳು, ತರಕಾರಿಗಳಲ್ಲಿ ಸೋರೆ, ಹೀರೆ, ಪಡವಲ್ಕಾಯಿ, ಫೈಬರ್ ರಿಚ್ ಜಾಸ್ತಿ ಇರುವ ಹಣ್ಣು ತರಕಾರಿಗಳನ್ನ ತಗೊಂಡ್ರೆ ದೇಹ ಒಳಗಡೆಯಿಂದ ಕೂಡ ತಂಪಾಗಿರುತ್ತೆ. ಹೆಚ್ಚಿನವ್ರು ನಾವು ಯಾವ್ದ್ರ ಕಡೆ ಗಮನ ಹರಿಸ್ತೇವೆ, ಶಕೆ ಬಂದ್ ಕೂಡಲೇ ಏರ್ ಕೂಲರ್ಗೀಗ ತುಂಬಾ ಬೇಡಿಕೆ ಬಂದ್ಬಿಟ್ಟಿದೆ, ಹೆಚ್ಚಿನ ಕಡೆ ಸಿಗ್ತಾ ಇಲ್ಲ. ಹೇಗೆ ವಾರಿಂದಾಗಿ ಗ್ಯಾಸ್ ಸಿಲಿಂಡರ್ಗೆ ಬೇಡಿಕೆ ಬಂತು, ಅದೇ ರೀತಿ ಏರ್ ಕೂಲರ್ಗಳಿಗೆ, ಎಸಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈಗ ಉಳ್ಳವರು ಇಟ್ಕೊಂಡು ಬರ್ಬೋದು. ಆದರೆ ಮಧ್ಯಮ ವರ್ಗದವರು ತೀರಾ ಬಡವರಿಗೆ ಕೈಗೆಟಕದ ವಸ್ತುಗಳವೆಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ನಮ್ಮ ದೇಹವನ್ನು ತಂಪಾಗಿರಿಸೋ ಬದಲಾಗಿ ಒಳಗಡೆಯಿಂದನೇ ಇಂಟರ್ನಲಿ ನಾವು ದೇಹವನ್ನು ಕೂಲಾಗಿರಿಸ್ಕೊಂಡ್ರೇ ಅದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಸೊಲ್ಯೂಷನ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬೋದು. ಆಮೇಲೆ ಕಾರಿನಲ್ಲಿ ಮಕ್ಕಳು ಸಾಕು ಪ್ರಾಣಿಗಳನ್ನು ನೀವೆಲ್ಲೋ ಒಂದು ಕಡೆ ಹೋಗಬೇಕು, ಆವಾಗ ನೀವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮಕ್ಕಳು ಅಥವಾ ಪೆಟ್ ಆನಿಮಲ್ಸ್ ಅನ್ನು ನೀವು ಕಾರಲ್ಲೇ ಇಡ್ತೀರಾ. ಎಷ್ಟೋ ಈ ತರ ಪ್ರಕರಣಗಳನ್ನು ನೀವು ನೋಡಿರ್ತೀರಾ. ದಯವಿಟ್ಟು ಆ ತರ ಮಾಡಬೇಡಿ. ಬಿಸಿಲಿನ ಹೆಚ್ಚಿರುವ ಸಮಯದಲ್ಲಿ ಮಕ್ಕಳನ್ನ ಸಾಕು ಪ್ರಾಣಿಗಳನ್ನ ಕಾರಲ್ಲಿ ಬಂದ್ ಮಾಡಿ ಇಡಬೇಡಿ. ಸ್ವಲ್ಪ ಆದ್ರೂ ಕಿಟಕಿಯನ್ನ ತೆರೆದಿಡಿ. ಇದು ಕೂಡ ಒಂದು ನಾವು ಅನುಸರಿಸಬೇಕಾದ ಒಂದು ಮುನ್ನೆಚ್ಚರಿಕೆ. ಅಷ್ಟು ಮಾತ್ರ ಅಲ್ಲದೆ ಈಗ ಈ ಸಮಯದಲ್ಲಿ ಇಂಧನ ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಿಸಬೇಡಿ. ಹೆಚ್ಚಾಗಿ ಸಂಜೆ ಟ್ಯಾಂಕ್ ಅನ್ನ ತುಂಬಿಸ್ಕೊಂಡ್ರೇನೆ ಒಳ್ಳೇದು. ಆದ್ರೆ ಕಂಪ್ಲೀಟ್ ಆಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಎಲ್ಲ ಮಾಡಬೇಡಿ. ಅನ್ಲೆಸ್ ನೀವು ದೂರ ಪ್ರಯಾಣ ಮಾಡೋದನ್ನ ಬಿಟ್ಟು ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬಹುದು ಹೊರತಾಗಿ. ಹತ್ರ ಎಲ್ಲಾದ್ರೂ ಹೋಗೋದಾದ್ರೆ ಫುಲ್ ಟ್ಯಾಂಕ್ ಮಾಡ್ಕೊಳ್ಬೇಡಿ. ಸಂಜೆ ಮಾಡಿದ್ರೆ ಒಳ್ಳೇದು ಟ್ಯಾಂಕ್. ಮತ್ತೆ ಟೈರ್ಗಳನ್ನು ಕೂಡ, ಟೈರ್ ಯಾವಾಗ್ಲೂ ಚೆಕ್ ಮಾಡಿಸ್ತಾರಲ್ಲ, ಏರ್ ಚೆಕ್ ಮಾಡಿಸುವಾಗ, ಅವಾಗ ಕೂಡ ಟೈರ್ದು ಗಾಳಿಯನ್ನು ಅತಿಯಾಗಿ ಕೂಡ ತುಂಬಬಾರದು. ಯಾಕಂದ್ರೆ ಈ ಬಿಸಿಲಿನ ಸಮಯದಲ್ಲಿ ನಾನಾ ರೀತಿಯ ಅನಾಹುತಗಳು ಆಗ್ತದೆ, ಇಂಥದ್ದೇ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಎಲ್ಲೋ ಈ ತರ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ಅನ್ನ ನಾವು ಖಂಡಿತವಾಗಿ ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಹುದೊಡ್ಡ ವಿಷಯ ಏನಂದ್ರೆ ಮಕ್ಕಳಿಗೀಗ ಸಮ್ಮರ್ ಹಾಲಿಡೇಸ್ ಬಂದಾಗಿದೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ಆದಷ್ಟು ಕೆರೆ ಅಥವಾ ಸಣ್ಣ ನೀರಿನ ಹೊಂಡಗಳಿಲ್ಲದೆ ಹಳ್ಳ ಇಲ್ಲಿದೆ ಅಲ್ಲಿ ಹೋಗಿ ಆಟ ಆಡ್ತಾರೆ. ಅವರಿಗೆ ಆ ಹೊಂಡದ ಆಳ ಗೊತ್ತಿರಲ್ಲ. ಹಾಗಾಗಿ ಪೋಷಕರು ಖಂಡಿತವಾಗಿ ಇದ್ರ ಮೇಲೆ ಒಂದು ಗಮನ ಹರಿಸಬೇಕು. ಯಾಕಂದ್ರೆ ತೀರಾ ಅನಾಹುತಗಳು ಅಲ್ಲೂ ಕೂಡ ಆಗುತ್ತೆ. ಮಕ್ಕಳ ಮೇಲೆ ಕೂಡ ಒಂದು ಗಮನ ಹರಿಸಬೇಕು. ಮತ್ತೆ ಈ ಹೊರಗಡೆಯಿಂದ ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಹಾವು ಚೇಳುಗಳು ಅವೆಲ್ಲ ತಂಪಾದ ಪ್ರದೇಶವನ್ನು ಅರಿಸಿಕೊಂಡು ಬರ್ತವೆ. ಎಲ್ಲಾದ್ರೂ ಮನೆಯ ಮೂಲೆಗಳಲ್ಲಿ ಸ್ಟೋರ್ ರೂಮ್ಗಳಲ್ಲಿ ಅವಿತುಕೊಳ್ಳುವ ಚಾನ್ಸಸ್ಗಳೆಲ್ಲ ಇರುತ್ತೆ. ಸ್ವಚ್ಛತೆ ಕಡೆ ಆದಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ತೀರಾ ಕ್ಲೋಸ್ ಆಗಿರುವ ಪ್ಲೇಸ್ಗಳು ಏನಿದೆ ಮನೆಯಲ್ಲಿ ಸ್ಟೋರ್ ರೂಮ್ಗಳು ಅಲ್ಲೆಲ್ಲ ಸಾಧಾರಣ ಸ್ವಚ್ಛತೆಯನ್ನ ಮುನ್ನೆಚ್ಚರಿಕೆಯಾಗಿ ಬಳಸ್ಕೊಳ್ಬಹುದು. ಆಮೇಲೆ ಗ್ಯಾಸ್ ಸಿಲಿಂಡರ್ ಅನ್ನ ಅತಿಯಾದ ಬಿಸಿಲಿರುವ ಪ್ರದೇಶದಲ್ಲಿ ಇಡಬೇಡಿ. ಆದಷ್ಟು ಈಗ ಹೆಚ್ಚಿನ ಮನೆಯಲ್ಲಿ ಹೊರಗಡೆನೆ ಇಡ್ತಾರೆ ಗ್ಯಾಸ್ ಸಿಲಿಂಡರ್ಗಳನ್ನ. ಸ್ವಲ್ಪ ತಂಪಾದ ಸ್ಥಳಗಳಲ್ಲಿ ಅಥವಾ ಆ ಗ್ಯಾಸ್ ಸಿಲಿಂಡರ್ಗಳನ್ನ ಬಟ್ಟೆಯಿಂದ ಮುಚ್ಚುವಂಥದ್ದು, ಕರ್ಟೆನ್ ತರ ಮುಚ್ಚುವಂಥದ್ದು, ಈ ತರ ಒಂದು ಮುನ್ನೆಚ್ಚರಿಕೆಯನ್ನ ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಬಾಟಲ್ ನಾನು ಆವಾಗ್ಲೇ ಹೇಳಿದಾಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಈಗ ನಾವು ಎಲ್ಲಾ ಸಂದರ್ಭದಲ್ಲೂ ಅದನ್ನು ಅವಾಯ್ಡ್ ಮಾಡಕ್ಕಾಗಲ್ಲ. ಬಟ್ ಆದಷ್ಟು BPA ಫ್ರೀ ಇರುವ ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ ಇರುವಂತಹ ನೀರನ್ನ ಆದಷ್ಟು ಬಳಸಿ. ಇಲ್ಲ ಸ್ಟೀಲ್
0: BPA ಫ್ರೀ ಅಂದ್ರೆ ಅಂತ ಡಾಕ್ಟರ್,
1: BPA ಅನ್ನುವಂಥದ್ದೊಂದು ಕೆಮಿಕಲ್, ಆ ಕೆಮಿಕಲ್ ಅನ್ನ ಜಾಸ್ತಿ ಈ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ಬಳಸ್ತಾರೆ. ಅದು ನಮ್ಮ ದೇಹಕ್ಕೆ ತೀರಾ ಹಾನಿಕಾರಕ.
0: ಹಾಗಾಗಿ
1: ಅದು ಈ ಬಾಟಲ್ಗಳಲ್ಲಿ ಲೇಬಲ್ ಅಲ್ಲಿ ಹಾಕಿರ್ತಾರೆ BPA ಫ್ರೀ ಪ್ಲಾಸ್ಟಿಕ್ ಗಳು ಅಂತ ಹೇಳಿ. ಸೊ ಅಂತ ಪ್ಲಾಸ್ಟಿಕ್ ಗಳಿಂದ ಅಂದ್ರೆ ಅಂತ ಆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಗಳು. ಈಗ ಇದೆಲ್ಲ ಈ 1 ಲೀಟರ್ ನಾವು ನೀರು ತರ್ತೀವಲ್ಲ ಅದು ಬಿಸಿಲ ಬರೀ 20 ರೂಪಾಯಿ ಬಾಟಲ್ ಅದು. ಸೊ ಅದು ತೀರಾ ತೆಳು ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೊ ಅದ್ರ ಬದಲು ಸ್ವಲ್ಪ ಒಳ್ಳೆ ಮಟ್ಟದ ಪ್ಲಾಸ್ಟಿಕ್ ಗಳು ಕೂಡ ಬರುತ್ತೆ. ಅಂತಹ ಬಾಟಲ್ ಗಳನ್ನ ಬಳಸಿದ್ರೆ ಪರವಾಗಿಲ್ಲ.
0: ಆದ್ರೆ ಬೆಸ್ಟ್ ಈಗ ಬಾಟಲ್ ನೀರ್ ನಾವು ತಕ್ಕಂತಲ್ಲ, ನಾವು ತಕೊಂಡು ಎಲ್ಲ ಎಷ್ಟು ಕೂಲ್ ಇರೋ ಪ್ಲೇಸ್ ಅಲ್ಲಿ ಇಟ್ಟರು ಅದು ಬರೋ ಮುಂಚೆ ಅಂಗಡಿಯವನು ಬಿಸಿಲಿಗೆ ಇಟ್ಟಿರ್ತಾರೆ ಅವರು. ಬಿಸಿಲಲ್ಲೇ ಒಣಗಿ ಒಣಗಿರುವ ಬಾಟಲ್ಗಳು ಅವೆಲ್ಲ ಆಮೇಲೆ ನಾವು ಹೋಗಿ ಪರ್ಚೇಸ್ ಮಾಡಿರೋದು. ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ ಗಳು ಆ ನೀರಲ್ಲಿ ಎಷ್ಟು ಬಿಟ್ಟಿರೋದು ದೇವರಿಗೆ ಗೊತ್ತು.
1: ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ ಗಳನ್ನ ಆದಷ್ಟು ಬಳಸಿದ್ರೆ ಒಳ್ಳೇದು. ಮತ್ತೆ ಮನೆಯಲ್ಲಿ ಫ್ರಿಜ್ ಅಲ್ಲಿ ನೀರ್ ಇಟ್ಕೊಂಡು ಕುಡಿಯೋದಕ್ಕಿಂತ ಹಿಂದಿನ ಕಾಲದಲ್ಲಿ ಮಡಿಕೆಯಲ್ಲಿ ನೀರನ್ನ ಶೇಖರಣೆ ಮಾಡಿಕೊಂಡು ಹೂಜಿಯಲ್ಲಿ ನಿಜಕ್ಕೂ ಅದನ್ನ ಕೂಡ ಬಳಸಬಹುದು. ಅದು ನಿಜ ನೀರು ಕೂಡ ತಂಪಾಗಿರುತ್ತೆ, ದೇಹಕ್ಕೆ ಕೂಡ ಒಳ್ಳೇದು. ಮತ್ತೆ ಆ ನೀರನ್ನು ಕುಡಿಯೋದ್ರಿಂದ ಶೀತ, ಕೆಮ್ಮು, ಕಫದಂತ, ಜ್ವರದಂತ ಲಕ್ಷಣಗಳು ಕೂಡ ಬರೋದಿಲ್ಲ. ಹೆಚ್ಚಿನವರಿಗೆ ಫ್ರಿಡ್ಜ್ ಇಂದ ನೀರು ಕುಡಿದು ಕೂಡಲೇ ಸ್ವಲ್ಪ ದಿನದಲ್ಲೇ ರೋಗ ಲಕ್ಷಣಗಳು ಶುರುವಾಗುತ್ತೆ. ಸೊ ಅದಕ್ಕೆ ಈ ತರದೊಂದು ಪರಿಹಾರ ಮಾರ್ಗವನ್ನ ಬಳಸಬಹುದು.
0: ಮತ್ತಿನ್ನೊಂದು ಹೇಳ್ತಾರೆ, ಈಗ ಬಿಸಿಲು ತುಂಬಾ ಧಗೆಗೆ ಹೋಗಿ ಬಂದಾಗ ಓ ತಂಪಿರೋದು ಬೇಕಂದ್ರೆ ನಮ್ಗೆ ಅನಿಸ್ತಾ ಇರುತ್ತೆ, ನಾವೆಂತ ಮಾಡತ್ತ ಫ್ರೀಜರ್ ಹಂಗಿಟ್ಟದ್ದು, ಫ್ರಿಡ್ಜ್ ಹಂಗಿಟ್ಟದ್ದು, ಕೋಲ್ಡ್ ಕೋಲ್ಡ್ ನೀರ್ ಇರತ್ಕ ಅದು ಕುಡ್ದಾಗ ಗಂಟ್ಲಿಗೆ ಹಾಯ್ ಅನ್ಸುತ್ತೆ. ಆದ್ರೆ ಅಷ್ಟು ಕೋಲ್ಡ್ ನೀರನ್ನ ಬಿಸಿಲಿಂದ ಬಂದ ಕೂಡಲೇ ಕುಡಿಬಾರ್ದು ಅಂತ ಹೇಳ್ತಾರೆ.
1: ಹೌದು, ಖಂಡಿತವಾಗಿ ಅಷ್ಟು ಕೋಲ್ಡ್ ಇರುವ ನೀರನ್ನ ಖಂಡಿತವಾಗಿ ಕುಡಿಬಾರ್ದು. ಯಾಕಂದ್ರೆ ನಾವು ಬಿಸಿಲಿಂದ ಬಂದಾಗ ನಮ್ಮ ದೇಹದ ತಾಪಮಾನ ಬೇರೆ ಇರ್ತದೆ. ಸಡನ್ ಆಗಿ ನಾವು ಅಷ್ಟು ತಂಪಾದ ನೀರುಗಳನ್ನ ಅಥವಾ ತಂಪು ಪಾನೀಯಗಳನ್ನ ಬಳಸಿದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಆ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಸೊ ಅದು ಕೂಡ ದೇಹಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಫ್ರಿಡ್ಜ್ ಅಲ್ಲಿರುವ ಅಥವಾ ತುಂಬಾ ತಂಪಾದ ಗಟ್ಟಿ ಕೋಲ್ಡ್ ಇರುವ ಆಹಾರವನ್ನು ತೆಗೆದುಕೊಳ್ಳುವ ಬದಲಾಗಿ ಮನೆಯ ಹೊರಗಡೆ ಮನೆಯ ತಂಪಾದ ಜಾಗದಲ್ಲಿ ಶೇಖರಿಸಿರುವಂತಹ ಪಾನೀಯಗಳನ್ನು ಬಳಸಿದ್ರೆ ಒಳ್ಳೆಯದು. ಮನೆಯಲ್ಲೇ ತಯಾರಿಸಿದ ಪಾನೀಯಗಳನ್ನು ಬಳಸಿದ್ರೆ ಕೂಡ ಒಳ್ಳೆಯದು, ಯಾಕಂದ್ರೆ ಅದು ಮನೆಯಲ್ಲೇ ನಾವು ತಯಾರಿಸಿರ್ತೇವೆ, ಅಲ್ಲೆಲ್ಲೂ ಪ್ರಿಸರ್ವೇಟಿವ್ಸ್ ಇರಲ್ಲ, ಅಡಿಟಿವ್ಸ್ ಇರಲ್ಲ. ಸೊ ಹಾಗಾಗಿ ಮನೆಯಲ್ಲೇ ತಯಾರಿಸಿದ ಹಣ್ಣಿನ ರಸಗಳನ್ನು ನಾವು ಬಳಸಬಹುದು. ಯಾವುದೇ ಈ ರಸ್ನ ಅಥವಾ ರೆಡಿಮೇಡ್ ಜ್ಯೂಸ್ಗಳನ್ನು ಬಳಸುವ ಬದಲಾಗಿ ಅದೆಲ್ಲದೂ ಕೂಡ ಫ್ರಿಡ್ಜಲ್ಲಿಟ್ಟು ಸ್ಟೋರೇ ಮಾಡಬೇಕಾಗತ್ತೆ, ಯಾಕಂದ್ರೆ ಅವೆಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಆಗಾಗ್ಗೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹಣ್ಣಿನ ರಸಗಳು ನಮ್ಮ ದೇಹಕ್ಕೆ ಉತ್ತಮ.
0: ಒಳ್ಳೆ ಹೇಳ್ರಿ ಡಾಕ್ಟರ್. ಆಕ್ಚುಲಿ ಈಗಿನ ದಿನದಲ್ಲಿ ಇದು ಬೇಕು, ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸ, ಎಳ್ಳು ಜ್ಯೂಸ, ಇಲ್ಲ ತಂಪಿನ ಬೀಜ ಹೇಳ್ತಾರಲ್ಲ ನಮ್ಮ, ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಲಕ್ಕ ಬೊಂಡದ ನೀರು ಇದ್ರೆ
1: ಒಳ್ಳೆದು.
0: ಬೊಂಡಕ್ಕೊಂದು ಎಂತ ಡಿಮಾಂಡ್ ಮಾರ್ರೆ, ಈಗ ಸಾಯಂಕಾಲ ಹೊತ್ತು ಹೋದ್ರೆ ಬೊಂಡ ಖಾಲಿ, ಎಲ್ಲರೂ ಈ ಬಿಸಿಲಿಗೆ ಹೋಯ್ ಹೋಯ್ ಬೊಂಡನೆ ಕುಡುದು. ಈಗ ಆ ಬೊಂಡು ಬಿಸಿಯಾಗಿರುತ್ತೆ, ಬಟ್ ಸ್ಟಿಲ್ ಓಕೆ, ಒಳ್ಳೇದು ಅಂತ ಆರೋಗ್ಯಕ್ಕೆ. ಅಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಕುಡಿದ್ರೆ ಬಾರಿ ಒಳ್ಳೇದು,
1: ಖಂಡಿತವಾಗಿ. ಹೌದು, ಅವಾಗೆಲ್ಲ ಮನೆಯಲ್ಲಿ ರಾಗಿ ನೀರು, ಹೆಸರು ನೀರು ಇದನ್ನ ಮಾಡ್ತಾ
0: ಇದ್ರು,
1: ಖಂಡಿತವಾಗಿ ಇವೆಲ್ಲ ದೇಹವನ್ನ ಕೂಡ ತಂಪು ಮಾಡ್ತಾ ಇತ್ತು. ನಾನಾಗ್ಲೇ ಹೇಳಿದಾಗೆ ಹೆಸರು ಹಿಟ್ಟಿನಿಂದ ಸ್ನಾನವನ್ನ ಮಾಡಿದ್ರೆ ಯಾವುದೇ ಚರ್ಮದ ಸಮಸ್ಯೆಗಳು ಬರುವುದಿಲ್ಲ ಈ ಬೇಸಿಗೆಯ ಸಮಯದಲ್ಲಿ. ಅಥವಾ ಹೆಸರಿನ ನೀರನ್ನ ಮಾಡಿ ಕುಡಿಯೋದ್ರಿಂದ ತೀರಾ ಹೆಸರು ಕಾಳು ಒಂದೇ ಅದಕ್ಕೆ ಬೇಕಾಗಿರುತ್ತೆ. ಹೆಸರು ಕಾಳು, ಕಾಯಿ, ಸ್ವಲ್ಪ ಬೆಲ್ಲ ಅಷ್ಟೇ ಹಾಕಿ ಸುಲಭವಾಗಿ ಮನೆಯಲ್ಲೇ
0: ಮಾಡ್ಕೊಳ್ಬಹುದು.
1: ಹೌದು, ರುಚಿಯೂ ಚೆನ್ನಾಗಿರುತ್ತೆ, ದೇಹಕ್ಕೂ ಒಳ್ಳೇದು, ಮತ್ತೆ ಹೆಸರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಂಶಗಳು, ಎಲ್ಲಾ ವಿಟಮಿನ್ಸ್ಗಳು ಕೂಡ ನಮಗೆ ಸಿಗುತ್ತೆ ದೇಹಕ್ಕೆ. ಸೊ ಹಾಗಾಗಿ ಎಲ್ಲೋ ಈ ತರ ಮನೆಯಲ್ಲಿ ಬಳಸುವಂತಹ ಮನೆ ಮದ್ದುಗಳೇ ಈಗಿನ ಈ ಸಮಸ್ಯೆಗೆ ಒಂದು ಪರಿಹಾರವಾಗಿದೆ.
0: ಆಕ್ಚುಲಿ ನನ್ಗನ್ಸೋದು ಈ ಚಾ ಕಾಫಿ ನಾವು ಬೆಳಿಗ್ಗೆ ಎದ್ದು ಕುಡಿತಲ್ಲ, ಈ ಬಿಸಿಲಿಗೆ ಈ ಬೇಸಿಗೆಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ಇಂಥದ್ದು ತಂಪಿನ ಬೀಜದ ನೀರೋ, ಇಲ್ಲ ಹೆಸರು ನೀರೋ, ಇಲ್ಲ ರಾಗಿ ನೀರೋ, ಅಥವಾ ಎಳ್ಳಿನ ಜ್ಯೂಸ್ ಮನೆಯಲ್ಲೇ ಮಾಡೋದ್ ನಾ ಹೇಳ್ತಾ ಇರ್ಬೋದು, ಎಲ್ಲ ಕುಡ್ದಿರ್ತಲ್ಲ ನಿಜವಾಗ್ಲೂ ಇಟ್ ಕೀಪ್ಸ್ ದ ಬಾಡಿ ಕೂಲ್.
1: ಖಂಡಿತವಾಗಿ ಈಗ ಆಕ್ಚುಲಿ ನಿರ್ಜಲೀಕರಣ, ಡಿಹೈಡ್ರೇಷನ್ ಅನ್ನುವಂಥದ್ದು ಯಾರು ಜಾಸ್ತಿ ಕಾಫಿ, ಟೀ, ಆಲ್ಕೋಹಾಲ್ ಅನ್ನ ಜಾಸ್ತಿ ಬಳಸಿದ್ರೆ ಈ ಸಮಯದಲ್ಲಿ ಖಂಡಿತ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಅದರ ಬದಲಾಗಿ ಈ ಬೇರೆ ಉತ್ಪನ್ನಗಳು ಏನಿದೆ, ನೀವೀಗ ಹೇಳಿದ್ರಲ್ಲ ತಂಪಿನ ಬೀಜದ ಜ್ಯೂಸ್ಗಳನ್ನ ಬಳಸಬಹುದು, ಅಥವಾ ಮನೆಯಲ್ಲೇ ಮಾಡಿರುವಂತಹ ಜ್ಯೂಸ್ಗಳನ್ನ ಬಳಸಿ ನಾವು ದೇಹವನ್ನ ತಂಪಾಗಿರಿಸಿಕೊಳ್ಬಹುದು. ಖಂಡಿತವಾಗಿ
0: ನೀವಾಗ ಹೇಳಿದ್ರಲ್ಲ ಹಣ್ಣು ತರಕಾರಿ ಎಲ್ಲ ಒಂಚೂರು ಜಾಸ್ತಿ ತಿನ್ನಿ ಅಂತ, ಆ ಫ್ರೆಶ್ ಆಗಿರೋ ಸೊಪ್ಪು ಕಂಡಾಗ ಆಸೆ ಆಗ್ಬಿಡುತ್ತೆ.
1: ಆದ್ರೆ ಸೊಪ್ಪು ತರಕಾರಿಗಳು ಈಗ ನಮ್ಮ ಜನರು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಕಾರಣ ಏನಂದ್ರೆ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಅನ್ನ ಬಳಸಿರ್ತಾರೆ ಅನ್ನೋ ಒಂದು ಭಯದಲ್ಲಿ. ನಾವಿದಕ್ಕೆ ಏನ್ ಮಾಡ್ಬೇಕಂದ್ರೆ ಪರಿಹಾರವಾಗಿ ಈ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಇದೆಯಲ್ಲ, ಇವೆಲ್ಲವೂ ಕೂಡ ಅಸಿಡಿಕ್ ನೇಚರ್ ಅನ್ನ ಹೊಂದಿರುತ್ತೆ, ಆಮ್ಲೀಯ ನೇಚರ್ ಅನ್ನ ಹೊಂದಿರುತ್ತೆ, ಅದರ ಸ್ವಭಾವ ಆ ತರ ಇರುತ್ತೆ. ಹಾಗಾಗಿ ಇದನ್ನ ನಾವು ಬರೀ ನೀರಲ್ಲಿ ತೊಳೆದ್ರೆ ಖಂಡಿತವಾಗಿ ಆ ಕೀಟನಾಶಕಗಳು ಹೋಗಲ್ಲ. ಸಾಧಾರಣವಾಗಿ ನಾವು ಬಳಸಿರುವ ತರಕಾರಿ ಸೊಪ್ಪುಗಳು ನಾವು ಏನ್ ತಂದಿರ್ತೇವೆ ಹಣ್ಣುಗಳಲ್ಲೂ ಕೂಡ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದಂದ್ರೆ ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಇದು ಮತ್ತೆ ಕಲ್ಲುಪ್ಪನ್ನ ಬಳಸಿಬಿಟ್ಟು ಒಂದು 10 ನಿಮಿಷ ನೀರಿನಲ್ಲಿ ತರಕಾರಿಗಳು, ಸೊಪ್ಪುಗಳು ಅಥವಾ ಹಣ್ಣುಗಳನ್ನು ನೆನೆಸಿಟ್ಟು ಅದನ್ನು ನಾವು ನಂತರ ಸ್ವಚ್ಛ ಮಾಡಿ ತಿನ್ನೋದ್ರಿಂದ ಕೀಟನಾಶಕಗಳನ್ನ ಸುಲಭವಾಗಿ ನಾವು ತೆಗೆದುಹಾಕಬಹುದು. ಹೇಗೆ ಅಂದ್ರೆ ಈ ಅಡುಗೆ ಸೋಡಾ ಅನ್ನುವಂಥದ್ದು ಆಲ್ಕಲೈನ್ ನೇಚರ್, ಅದು ಅಂದ್ರೆ ಪ್ರತ್ಯಾಮ್ಲೀಯ. ಈ ಕೀಟನಾಶಕ ಅನ್ನುವಂಥದ್ದು, ಪೆಸ್ಟಿಸೈಡ್ಸ್ ಅನ್ನುವಂಥದ್ದು ಅಸಿಡಿಕ್ ಇರುತ್ತೆ. ಸೊ ಹಾಗಾಗಿ ಆ ಅಸಿಡಿಕ್ ನೇಚರ್ ಅನ್ನ ಈ ಆಲ್ಕಲೈನ್ ಆಗಿರುವಂತಹ ಸೋಡಿಯಂ ಬೈಕಾರ್ಬೋನೇಟ್ ತೆಗೆದು ಹಾಕುತ್ತೆ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಸೊಪ್ಪು ತರಕಾರಿಗಳು ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸೋಪ್ ಎಲ್ಲ ಹಾಕಿ ತೊಳೆಯುವಂಥದ್ದು, ಏನೇನೋ ಕೆಮಿಕಲ್ ಎಲ್ಲ ಹಾಕಿ, ಅಥವಾ ತರಕಾರಿಗಳು ತೊಳಿಲಿಕ್ಕೆ ಈಗ ಹೊಸ ತರದ್ದು ಡಿಶ್ ವಾಶ್ಗಳೆಲ್ಲ ಬಂದಿದೆ, ಡಿಶ್ ವಾಶ್ ರೂಪ ತರನೇ ಬಂದಿದೆ ಕೆಲವೊದೆಲ್ಲ. ಆ ತರ ಕೆಮಿಕಲ್ ಎಲ್ಲ ಬಳಸಿ ಇನ್ನಷ್ಟು ಕೆಮಿಕಲ್ ನ ಹಾಕೊಂಡು ನಾವು ತಿನ್ನೋದಕ್ಕಿಂತ ನಾವೇನ್ ಮಾಡ್ಬೋದಂದ್ರೆ, ಸರಳ ಸುಲಭ ಪರಿಹಾರ ಇದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ.
0: ಅಡುಗೆ ಸೋಡಾ ಅಥವಾ ಕಲ್ಲುಪ್ಪ, ಅಡುಗೆ ಸೋಡಾ ಮತ್ತು ಕಲ್ಲುಪ್ಪ
1: ಎರಡನ್ನೂ ಕೂಡ ಬಳಸಬಹುದು. ಯಾವಾಗ ಅಂದ್ರೆ ಈ ನೀವು ಈಗ ಇನ್ನೇನು ಸೀಸನ್ ಅಲ್ಲಿ ದ್ರಾಕ್ಷಿ ಬರುತ್ತೆ, ದ್ರಾಕ್ಷಿಗೆ ಹೆಚ್ಚಾಗಿ ಸಿಂಪಡಣೆ ಆಗುತ್ತೆ ಕೀಟನಾಶಕಗಳದ್ದು. ಆ ಸಮಯದಲ್ಲಿ ನೀವೇನ್ ಮಾಡ್ಬೋದಂದ್ರೆ, ಒಂದ್ಸಲ ಮೊದಲನೇದಾಗಿ ನೀರಿನಿಂದ ತೊಳಿಬೇಕು, ತೊಳೆದಾದ್ಮೇಲೆ ಉಪ್ಪಲ್ಲಿ ನೆನೆಸಿ ಇಡಿ ಒಂದ್ 5-10 ನಿಮಿಷ ಕಲ್ಲುಪ್ಪಿನಲ್ಲಿ, ತದನಂತರ ಅಡುಗೆ ಸೋಡದಲ್ಲಿ ಒಂದ್ 5-10 ನಿಮಿಷ ನೆನೆಸಿ ಇಡಿ. ಸೊ ಅವಾಗ ಏನಾಗುತ್ತೆ, ಬಳಸಿರುವಂತಹ ಕೀಟನಾಶಕಗಳು ಒಂದು 90% ಆದ್ರೂ ಖಂಡಿತವಾಗಿ ಹೋಗುತ್ತೆ. ತದನಂತರ ಅದನ್ನ ನಾವು ಬಳಸಬಹುದು ಆಹಾರಕ್ಕೆ. ಹಾಗಾಗಿ
0: ಈಗ ಸೊಪ್ಪನ್ನು ಕೂಡ ಹಂಗೆ ಮಾಡಬಹುದು,
1: ಸೊಪ್ಪನ್ನು ಕೂಡ, ತರಕಾರಿ ಸೊಪ್ಪುಗಳನ್ನ. ಈಗ ಕೆಲವು ತರಕಾರಿಗಳು ಹೆಚ್ಚಾಗಿ ಸೊಪ್ಪುಗಳಿಗೆ ಕೀಟನಾಶಕವನ್ನ ಜಾಸ್ತಿ ಹಾಕ್ತಾರೆ. ದೊಪ್ಪ ಎಲೆಯ ಸೊಪ್ಪುಗಳು, ಈ ಪಾಲಕ್ ಸೊಪ್ಪುಗಳು ಅಥವಾ ಈ ಹೂಕೋಸುಗಳಿಗೆ ತೀವ್ರ ಪ್ರಮಾಣದಲ್ಲಿ ಕೀಟನಾಶಕವನ್ನ ಬಳಸ್ತಾರೆ, ಸಿಂಪಡಣೆ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ ನಾವು ಆ ಕೀಟನಾಶಕಗಳನ್ನ ತೊಳೆದು ಹಾಕಿ ಆಹಾರ ತರಕಾರಿಗಳನ್ನ ಬಳಸ್ಬೋದು. ಅದೇ ರೀತಿ ಹಣ್ಣುಗಳನ್ನು ಕೂಡ, ಹಣ್ಣುಗಳನ್ನ ನಾವು ಖರೀದಿ ಮಾಡುವಾಗ ಕೂಡ ಅದು ಪಕ್ವವಾಗಿದೆಯಾ ಆ ಹಣ್ಣು, ಅಥವಾ ಆ ಹಣ್ಣು ಅನೈಸರ್ಗಿಕವಾಗಿ ಅದು ಹಣ್ಣಾಗಿದೆಯಾ. ಯಾಕಂದ್ರೆ ಹಣ್ಣುಗಳನ್ನು ಕೂಡ ಇವಾಗ ಕೆಮಿಕಲ್ ವಿಧಾನದಿಂದ ರಾಸಾಯನಿಕಗಳ ಬಳಕೆಯಿಂದ ಹಣ್ಣಾಗಿಸ್ತಾರೆ. ಸೊ ಅದೆಲ್ಲ ಲಕ್ಷಣಗಳಿರುತ್ತೆ. ನ್ಯಾಚುರಲ್ ಆದ ಹಣ್ಣ, ನ್ಯಾಚುರಲ್ ಆಗಿ ಹಣ್ಣಾಗಿರುವ ಒಂದು ಹಣ್ಣು ಯಾವ ತರ ಇರುತ್ತೆ ಅಂದ್ರೆ ಅದರಲ್ಲೊಂದು ಒಳ್ಳೆ ಪರಿಮಳ ಇರುತ್ತೆ, ಅದರ ಬಣ್ಣ ಆಕಾರದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂತ. ಅಂತವುದನ್ನ ನೋಡಿ ನಾವು ತೆಗೆದುಕೊಂಡ್ರೆ ಖಂಡಿತವಾಗಿ ಒಳ್ಳೇದು. ಅದು ಆರೋಗ್ಯಕ್ಕೆ ನಮಗೆ ಪೌಷ್ಟಿಕಾಂಶಗಳು ಸಿಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದು ಸಹ.
0: ವಾವ್, ಇದೊಂದು ಒಳ್ಳೆ ಮಾಹಿತಿ. ಆಕ್ಚುಲಿ ನಾವೀಗ ಅಂತ ತರಕಾರಿಗಳನ್ನ ತಿಂದೆ ಎಪ್ಪಕಂತೂ ಆತಿಲ್ಲ, ಎಲ್ಲರ ಮನೆಗೂ ತರಕಾರಿ ಬೆಳಕು ಸಾಧ್ಯನೇ ಇಲ್ಲ. ಹೊರಗಿಂದಾನೇ ತರಕು, ಮಾರ್ಕೆಟ್ ಇಂದಾನೇ ತರಕು. ತಂದ ಮೇಲೆ ಡೌಟ್ ಅಲ್ಲಿ ತಿಂಬಕ್ಕಿಂತ ತಿಂಬು ಮುಂಚೆ, ಅಂದ್ರೆ ಅಡುಗೆ ಮಾಡೋ ಮುಂಚೆ ನೀವು ಹೇಳ್ದಂಗೆ ಅಡುಗೆ ಸೋಡಾ ಇದ್ರೆ ಅಡುಗೆ ಸೋಡಾ, ಇಲ್ಲ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪು, ಇದನ್ನ ಹಾಕಿ ನೆನ್ಸಿಟ್ಟು ಮತ್ತೆ ತೊಳಿಬಹುದು. ಅಂದ್ರೆ ಒಂದ್ಸಲ ತೊಳೆದು ಹಾಕಕ್ಕ ಅಡುಗೆ ಸೋಡಾ ಕಲ್ಲುಪ್ಪು ಎರಡು ಇದ್ರೆ ಎರಡನ್ನು ಹಾಕಿ ಒಂದ್ಸಲ ಚಂದದಲ್ಲಿ ತೊಳಿಬಹುದು.
1: ಹೆಚ್ಚು ಕೀಟನಾಶಕಗಳನ್ನ ಬಳಸುವಂತಹ ಹಣ್ಣುಗಳು, ಕೆಲವೊಂದು ರೀತಿಯ ಹಣ್ಣುಗಳು ಮತ್ತೆ ಕೆಲವೊಂದು ರೀತಿಯ ತರಕಾರಿಗಳಿಗೆ, ನಾನಾಗ್ಲೇ ಹೇಳಿದ ಹೂಕೋಸು, ದ್ರಾಕ್ಷಿ, ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕೀಟನಾಶಕ ಸಿಂಪಡಣೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ಎರಡು ವಿಧಾನಗಳನ್ನು ಅನುಸರಿಸಿ ನಾವು ಉಪಯೋಗ ಮಾಡಬಹುದು.
0: ಓಕೆ ಡಾಕ್ಟರ್, ಈ ಬಿಸಿಲಾಘಾತ ಸನ್ ಸ್ಟ್ರೋಕ್, ಈ ಟೈಮಲ್ಲಿ ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್ ಇದು
1: ಎರಡು ಕೂಡ ಹೇಳ್ಬಹುದು, ಎರಡು ಹೇಳ್ಬಹುದು, ಸನ್ ಸ್ಟ್ರೋಕ್ ಹೇಳ್ಬಹುದು.
0: ಓಕೆ, ಈ ಟೈಮಲ್ಲಿ ತುಂಬಾ ಜನ ಡಿಹೈಡ್ರೇಟ್ ಆಗ್ತಲ್ಲ, ನಾವು ನಿರ್ಜಲೀಕರಣ ಆದದಕ್ಕೆ ಓಆರ್ಎಸ್ ಎಲ್ಲ ತಕ್ಕಂಬಕ್ಕೆ ಶುರು ಮಾಡ್ತಾರೆ, ಅದು ತಕ್ಕಂದು ಒಳ್ಳೇದಾ ಓಆರ್ಎಸ್?
1: ಖಂಡಿತವಾಗಿ ಇದ್ರ ಬಗ್ಗೆ ನಮ್ಗೆ ನಿಜಕ್ಕೂ ತಿಳುವಳಿಕೆ ಬೇಕು. ಈ ಬಿಸಿಲಾಘಾತ ಸಮಯದಲ್ಲಿ ಓಆರ್ಎಸ್ ಅನ್ನೋದೇ ಮದ್ದು. ಓಆರ್ಎಸ್ ಅಂದ್ರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ. ಇದು ಕೂಡ ಮಾರ್ಕೆಟ್ ನಲ್ಲಿ ಇವಾಗ ಹೆಚ್ಚಿನ ಸ್ಕ್ಯಾಮ್ಗಳು ನಡೀತಾ ಇದೆ. ಏನಂದ್ರೆ ಓಆರ್ಎಸ್ ಅನ್ನುವಂಥದ್ದು WHO ರೆಕಮೆಂಡೆಡ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡೆಡ್ ಆಗಿರುವಂತಹ ಓಆರ್ಎಸ್ ಗಳನ್ನ ಮಾತ್ರ ಬಳಸಬೇಕು. ಇದೊಂದು ಎಲೆಕ್ಟ್ರೋಲೈಟ್ಸ್. ಸೊ ಯಾವಾಗ ನಮ್ಗೆ ಡಿಹೈಡ್ರೇಷನ್ ಆಗುತ್ತೆ ಆವಾಗ ನಾವು ಈ ಓಆರ್ಎಸ್ ಗಳನ್ನ ಬಳಸಬಹುದು, ಸಮಸ್ಯೆ ಇಲ್ಲ. ಆದ್ರೆ ಇದನ್ನ ಖರೀದಿ ಮಾಡುವಾಗಲೂ ಸಹ ನಾವು ಅದರಂದು ಲೇಬಲ್ ನೋಡಬೇಕಾಗತ್ತೆ. ಓಆರ್ಎಸ್ WHO ರೆಕಮೆಂಡೆಡ್ ಇದ್ರೆ ಮಾತ್ರ ತಗೊಳ್ಬೇಕು. ಒಂದು ವೇಳೆ ಓಆರ್ಎಸ್ಎಲ್ ಅಥವಾ ಬೇರೆ ರೀತಿಯ ಎನರ್ಜಿ ಡ್ರಿಂಕ್ ಆ ತರ ಎಲ್ಲ ಇದ್ರೆ ದಯವಿಟ್ಟು ಬಳಸಬೇಡಿ, ಯಾಕಂದ್ರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತೆ. ಈಗ ಸಕ್ಕರೆಯನ್ನ ಕೂಡ ಡೈರೆಕ್ಟ್ ಆಗಿ ಲೇಬಲ್ ಅಲ್ಲಿ ಹಾಕಲ್ಲ, ಇಟ್ ಕಂಟೈನ್ಸ್ ಶುಗರ್ ಅಂತ ಹಾಕಲ್ಲ. ಏನ್ ಹಾಕ್ತಾರೆ ಇನ್ಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್, ಸುಕ್ರೋಸ್, ಸ್ಯಾಕ್ರಿನ್ಸ್ ಆ ತರ ಬರ್ದಿರ್ತಾರೆ. ಖಂಡಿತವಾಗಿ ಇದೆಲ್ಲದೂ ಕೂಡ ಸಕ್ಕರೆಯ ಅಂಶಗಳೇ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಕೂಡ ಗಮನದಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೆಚ್ಚಿನವರಿಗೆ ಮನೆಯಲ್ಲಿ ಒಬ್ರಿಗೆ ಅಥವಾ ಇಬ್ಬರಿಗಾದ್ರೂ ಸಕ್ಕರೆ ಕಾಯಿಲೆ ಅಥವಾ BPI ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಮನೆ ಹಿರಿಯರು ಇಂಥದನ್ನೆಲ್ಲ ಬಳಸುವ ಮುಂಚಿತವಾಗಿ ಮೊದಲು ವೈದ್ಯರ ಸಲಹೆ ಮೇಲೆಗೆ ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿದೆ.
0: ಇಂಥ ಅಂಶಗಳನ್ನ ನಾವು ಗಮನಿಸೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು, ನಾವು ಈ ಸಾಫ್ಟ್ ಡ್ರಿಂಕ್ಸ್ ಗಳನ್ನೆಲ್ಲ ಕುಡಿತೀವಲ್ಲ, ಇದ್ರಲ್ಲಿ ಹೆಚ್ಚಾಗಿ ಶುಗರ್ ಕಂಟೆಂಟ್.
1: ಹೌದು, ಖಂಡಿತವಾಗಿ ಪೆಪ್ಸಿ, ಕೋಕೋ ಕೋಲಾ ಎಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ ಅಂತ ನಾವು ಹೇಳ್ತೇವೆ. ನಾವು ಅದ್ರದ್ದು ಹಿಂದ್ಗಡೆ ನೋಡಿದ್ರೆ, ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ನ್ಯಾಚುರಲ್ ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ ಅಂತ ಇರುತ್ತೆ. ಎದುರುಗಡೆ ಲೆಮನ್ ಅಂತ ಹಾಕಿರ್ತಾರೆ, ಹೌದಲ್ವಾ? ಸೊ ಆದ್ರೆ ಅದ್ರಲ್ಲಿ ಯಾವುದೇ ಲೆಮನ್ ಅಂಶಗಳಿರಲ್ಲ, ಕಂಪ್ಲೀಟ್ ಆಗಿ ಸೋಡದ ಅಂಶಗಳೇ ಇರುತ್ತೆ. ಕಾರ್ಬೋನೇಟೆಡ್ ಡ್ರಿಂಕ್ ಅಂದ್ರೇನೆ ಅದು. ಸೊ ಹಾಗಾಗಿ ಅದರ ಬದಲಾಗಿ ಮನೆಯಲ್ಲೇ ಲಿಂಬೆ ಹುಳಿ ಶರ್ಬತ್ ಮಾಡ್ಕೊಳ್ಬಹುದು, ಪುನರ್ಪುಳಿ ಶರ್ಬತ್ ಮಾಡ್ಕೊಳ್ಬಹುದು.
0: ಪುನರ್ಪುಳಿ ಶರ್ಬತ್ ಅಂತ ಸೂಪರ್ ಆಗಿರುತ್ತೆ,
1: ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ.
0: ಹಣ್ಣು ಸಿಗಬೇಕು. ಈಗಂತೂ ನಮ್ ಕುಂದಾಪುರ ಕಡೆ ಅಲ್ಟ ಗುಡ್ಡ ಎಲ್ಲ ಇರುತ್ತಲ್ಲ, ಅಲ್ಲಂತೂ ಪುನರ್ಪುಳಿ ಹಣ್ಣ ಎಲ್ಲ ಕರಿತಿತ್ತು. ಆ ಪುನರ್ಪುಳಿ ಹಣ್ಣು ಫ್ರೆಶ್ ಆಗಿ ತಂದ ಮನೇಲಿ ಒಂಚೂರು ಬೆಲ್ಲ ಹಾಕಿ, ಅಥವಾ ಕೆಲವರು ಸಕ್ಕರೆ ಹಾಕಂತಾರೆ, ಬಟ್ ನಂದಂತೂ ಬೆಲ್ಲ ಸ್ಟ್ರಿಕ್ಟ್ಲಿ. ಸೊ ಬೆಲ್ಲ ಹಾಕಿ ಆ ಫ್ರೆಶ್ ಹಣ್ಣನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಸೂಪರ್ ಆಗಿರುತ್ತೆ.
1: ಖಂಡಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ನೀವು ಕೇಳಿರ್ಬಹುದು ಲಾವಂಚದ ಬೇರು ಅಂತ.
0: ಹೌದು,
1: ಖಂಡಿತವಾಗಿ ವೆಟಿವರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಲಾವಂಚದ ಬೇರು ಅದು ಕೂಡ ತುಂಬಾನೇ ಒಳ್ಳೇದು. ಅದು ದೇಹವನ್ನ ತಂಪಾಗಿರಿಸ್ತದೆ. ಅದನ್ನ ಕೂಡ ನಾವು ಒಂದೆರಡು ಬೇರನ್ನ ನೀರಿಗೆ ಹಿಂದಿನ ದಿನ ರಾತ್ರಿ ಹಾಕ್ಬಿಟ್ಟು ಮಾರನೆ ದಿನ ಉಪಯೋಗಿಸಬಹುದು, ಅಥವಾ ಕೆಲವರು ಕುದಿಸಿ ಕೂಡ ಆರಿದ್ಮೇಲೆ ಕುಡಿಬಹುದು. ಹಾಗೆ ಸಹ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಮನೆ ಅಡುಗೆ ಮನೆಯಲ್ಲೇ ಕೆಲವೊಂದು ಮನೆ ಮದ್ದಿನ ಪರಿಹಾರಗಳಿದೆ. ಈಗ ಈ ಜೀರಿಗೆ ನೀರು ಅದು ದೇಹಕ್ಕೆ ಕೂಡ ತಂಪು, ನಿಮ್ಮ ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಉರಿಮೂತ್ರದಂತ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ, ತಲೆ ಸುತ್ತು, ತಲೆ ತಿರುಗುವಂತದ್ದು, ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ. ಸೊ ಇದನ್ನೆಲ್ಲ ನೀವು ಮನೆಯಲ್ಲಿ ಸುಲಭವಾಗಿ ಅನುಸರಿಸಬಹುದು. ಎಳುನೀರು, ಈಗ ನೀವು ಆವಾಗಲೇ ಹೇಳಿದಾಗೆ ಹೊರಗಡೆ ಈಗ ನಾವು ಎಳ್ನೀರು ಕುಡಿರಿ ಅಂತ ಹೇಳ್ತೇವೆ, ಎಳ್ನೀರು ತುಂಬಾ ಕಾಸ್ಟ್ಲಿ ಇದೆ. ಹೌದು, ಸಿಗ್ತಾನೂ ಇಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ಆದ್ರೆ ಸಿಗೋದು ಇಲ್ಲ ಕೂಡ, ಸಂಜೆಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸಿಕೊಂಡು ಕೂಡ ನಾವು ದೇಹವನ್ನ ತಂಪಾಗಿರಿಸ್ಕೊಳ್ಬಹುದು. ನೀವು ಇನ್ನೊಂದು ಕೇಳಿರ್ಬೋದು, ಗೋಂದ್ ಅಂತ ಹೇಳಿ, ಗೋಂಡ್ ಅಂಟು ಅಂತ ಹೇಳ್ತಾರೆ ಈ ಬಾಣಂತಿಯ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಅಂಟಿನುಂಡೆ ಅಂತ ಮಾಡ್ಕೊಡ್ತಾರೆ, ಅದು ಕೂಡ ದೇಹಕ್ಕೆ ತಂಪು. ಅದನ್ನ ನೀರಲ್ಲಿ ನೆನೆ ಹಾಕಿ ಮಾರನೇ ದಿನ ಅದು ತಂಪಿನ ಬೀಜದ ಹಾಗೆ ಉಬ್ಕೊಳ್ಳುತ್ತೆ. ಅದನ್ನ ನೀವು ಮನೆಯಲ್ಲೇ ತಯಾರಿಸಿರುವಂತಹ ಹಣ್ಣಿನ ರಸಗಳಿಗೆ ಹಾಕಿ ಪಡೆದುಕೊಳ್ಬಹುದು. ಅದರಿಂದ ಕೂಡ ಈ ನಿರ್ಜಲೀಕರಣ ಡಿಹೈಡ್ರೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ.
0: ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಡಾಕ್ಟರ್. ನೀವು 2 ಲೀಟರ್ ಸಾಫ್ಟ್ ಡ್ರಿಂಕ್ಸ್, 5 ಲೀಟರ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಕ ಬಂದು ಕುಡಿತಾರಲ್ಲ, ಅವರು ಬಾಂಡಕ್ಕೆ 60 ರೂಪಾಯಿ ಕೊಟ್ಟು ಕುಡಿಲ ಅಲ್ಲ. ಅದರೊಟ್ಟಿಗೆ ಬಂಡದ ಗಂಜು ಸಿಕ್ಕತ್ತ, ಹೊಟ್ಟೆಯೂ ಒಂಚೂರು ತುಂಬತ್ತ, ಬಾಯಾರಿಕೆಯೂ ನೀಗತ್ತ, ದೇಹಕ್ಕೂ ತುಂಬಾ ಒಳ್ಳೇದ. ಸೊ ವಿ ಹ್ಯಾವ್ ಟು ಡಿಸೈಡ್ ನಾನು ಯಾವ್ದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೇನೆ ಎಂಬುದು. ಅಲ್ಲಿ ದುಡ್ಡು ಬರ್ತಿಲ್ಲ, ಆರೋಗ್ಯ ಅಂತ ಬಂದಾಗ ಓಕೆ ನಾನು ಇದನ್ನ ಕುಡಿತೆ ತೊಂದ್ರೆ ಇಲ್ಲ. ನಾವ್ ಯಾವ್ದಾವ್ದಕ್ಕೂ ಖರ್ಚು ಮಾಡತ್ತಮ್ಮ, ಒಂದ್ ಬಂಡಕ್ ಹಾಕೋಕಾತಿಲ್ಯ, ಹೋಗ್ಲಿ ಒಂದ್ ನಿಂಬೆ ಹಣ್ಣು ತಂದು ಜ್ಯೂಸ್ ಮಾಡ್ಕೊಂಬಾತಿಲ್ಯ, ನಿಂಬೆ ಹಣ್ಣಿಗೆ 10 ರೂಪಾಯಿಗೊಂದು, 15 ರೂಪಾಯಿಗೊಂದು, 20 ರೂಪಾಯಿಗೊಂದು. ಬಟ್ ಆಕ್ಚುಲಿ ನಿಂಬೆ ಹಣ್ಣಿಗೆ ಅದ್ರ ಶಕ್ತಿಯೇ ಇದೆ. ತುಂಬಾ ಜನ ಇದು ನಾನು ನೋಡಿದೀನಿ, ಬೊಂಡ ಕುಡಿರಿ ಅಂದ್ರೆ ಬೊಂಡ ಜ್ಯೂಸ್ ಕುಡುಕೋ ಹತ್ರ, ಅದು ಫ್ರೀಜರ್ ಅಲ್ಲ ಅಥವಾ ಐಸ್ ಎಲ್ಲ ಇಟ್ಟಿರೋದು, ಲೈಕ್ ಇರುತ್ತೊಂದ್ ಬೊಂಡ ಜ್ಯೂಸ್. ನಾನು ಕೇಂಬುದು ಬೊಂಡಕ್ಕೆ 60 ರೂಪಾಯಿ, ಬೊಂಡ ಜ್ಯೂಸ್ಗೆ 20 ರೂಪಾಯಿ ಅಂದ್ರೆ ಅದ್ರ ಬೊಂಡದ ನೀರ್ ಎಷ್ಟಿತ್ತು ಒಂಚೂರು ಯೋಚನೆ ಮಾಡಿ. ಅದು ಲೆಮನ್ ಫ್ಲೇವರ್ ಅಲ್ಲಿ ಇರುತ್ತೆ ಹೆಚ್ಚಾಗಿ. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್, ಏನು ನಾವು ತಗೊಳ್ತೀವಲ್ಲ ನಿಮ್ಗೆ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ ಅಂದ್ರೆ ಏನ್ ಅದ್ರಲ್ಲಿ ಮಿಸ್ಸಿಂಗ್ ಅನ್ನೋದನ್ನ ಒಂಚೂರು ಟ್ಯಾಲಿ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗ್ತದೆ. ಸೊ ಈ ಟೈಮಲ್ಲಂತೂ ನಮ್ಮ ದೇಹವನ್ನ ತಂಪಿರಿಸುವಂತ ಆಹಾರವನ್ನ ತಗೊಳ್ಳೋದು ಅತ್ಯಗತ್ಯ.
1: ಖಂಡಿತವಾಗಿ ಹೌದು. ಹಾಗಾಗಿ ಆದಷ್ಟು ಪರಿಹಾರ ಮಾರ್ಗಗಳನ್ನು ನಾವು ಮನೆಯಲ್ಲೇ ಬಳಸೋದ್ರ ಮೂಲಕ ನಾವು ಕೆಲವೊಂದು ರೀತಿಯ ಕಾಯಿಲೆಗಳನ್ನು ಕೂಡ ತಡೆಗಟ್ಟಬಹುದು. ಯಾಕಂದರೆ ಈಗ ನಾವು ದೇಹ ತಂಪು ಮಾಡಬೇಕಂತ ಹೇಳಿ ಹೆಚ್ಚಾಗಿ ತಂಪು ಪಾನೀಯಗಳನ್ನು ತೆಗೆದುಕೊಂಡ್ರೂ ಕೂಡ ಅದು ಇನ್ನೊಂದು ರೀತಿಯ ಸಮಸ್ಯೆಗಳಿಗೆ ಎಡವು ಮಾಡಿಕೊಡುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಹಣ್ಣು ತರಕಾರಿಗಳ ಪಾನೀಯಗಳನ್ನು ಬಳಸಿದ್ರೇ ತುಂಬಾ ಒಳ್ಳೆಯದು.
0: ಓಕೆ ಡಾಕ್ಟರ್, ನಾವು ಇಷ್ಟೆಲ್ಲ ಮಾತಾಡಿದ್ವಿ ಮುನ್ನೆಚ್ಚರಿಕೆ ಅಂತ, ಎಂತ ಕುಡಿದ್ರೆ ತಿಂದ್ರೆ ಒಳ್ಳೇದು. ಯಾಕಂದ್ರೆ ಇಂಪಾರ್ಟೆಂಟ್ ಬಿಸಿಲಾಘಾತದಿಂದ ಸಫರ್ ಅಪ್ ಯಾರಕ್ಕೆಂದ್ರೆ ನಮ್ಮ ದೇಹ, ಅದರಿಂದ ನಾವು ಅಲ್ಲ. ಸೊ ಅದನ್ನು ಕೂಲಾಗಿ ನಾವು ಹ್ಯಾಂಗ್ ಇಟ್ಕೊಂಡ್ಕ. ಈವನ್ ಉಡುಗೆ ತೊಡುಗೆಗಳು ಕೂಡ ಇಂಪಾರ್ಟೆಂಟ್ ಆತ. ಈ ಟೈಮಲ್ಲಿ ನೀವು ನೈಲಾನ್, ಪಾಲಿಸ್ಟರ್, ಜಿಗಿಮಿಗಿ, ಪಗಿಮಿಗಿದೆಲ್ಲ ಹಾಕೊಂಡ್ರೆ ಎಷ್ಟೊತ್ತು ತೆಗೆದು ಬಿಚ್ಚಿ ಬಿಸಾಡ್ದಂಬಾಗತ್ತ. ಅದಕ್ಕಿಂತ ಕಾಟನ್,
1: ಖಂಡಿತವಾಗಿ
0: ಖಾದಿ, ಇಂಥವುಗಳನ್ನ ಹಾಕೊಂಡ್ರೆ ಎಷ್ಟೊತ್ತು ಹಾಕೊಂಡ್ರು ಯು ವಿಲ್ ಫೀಲ್ ಕೂಲ್, ಚೆನ್ನಾಗಿ ಅನಿಸ್ತಿದೆ, ಆ ಫೀಲ್ ಅನ್ನೋದು ಒಂಥರ ಲೈಕ್ ಇರುತ್ತೆ. ಸೊ ಈ ಡ್ರೆಸ್ ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
1: ಖಂಡಿತವಾಗಿ ಇದು ತ್ವಚೆಗೂ ಕೂಡ ಒಳ್ಳೆಯದು. ಇತ್ತೀಚಿನ ಈ ಬಿಸಿಲಿನ ಸಮಯದಲ್ಲಿ ಆದಷ್ಟು ಕಾಟನ್ ಬಟ್ಟೆಗಳು, ಸಾಫ್ಟ್ ಕಾಟನ್ ಬಟ್ಟೆಗಳು, ಹತ್ತಿ ಬಟ್ಟೆಗಳು ಅಂತ ನಾವೇನು ಹೇಳ್ತೇವೆ, ಅಥವಾ ಈ ಕೈಮಗ್ಗದಿಂದ ತಯಾರು ಮಾಡಿರುವಂತಹ ಈ ಖಾದಿ ಬಟ್ಟೆಗಳು, ಇವೆಲ್ಲವೂ ನಮ್ಮ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಬಿಸಿಲಿನಿಂದ ಕೂಡ ನಮಗೆ ರಕ್ಷಣೆಯನ್ನು ನೀಡ್ತದೆ, ಸನ್ ಟ್ಯಾನ್ ಕೂಡ ಕಡಿಮೆ ಆಗ್ತದೆ ನಿಮಗೆ. ಸೊ ಇಂತಹ ಬಟ್ಟೆಗಳನ್ನು ಬಳಸಬಹುದು. ಹಗುರವಾದ ತಿಳಿ ಬಣ್ಣದ, ಆದಷ್ಟು ಗಾಢ ಬಣ್ಣದ ಬಟ್ಟೆಗಳನ್ನು ಕೂಡ ಬಳಸಬೇಡಿ. ಕಪ್ಪು ಬಣ್ಣದ ಬಟ್ಟೆಗಳು, ಈ ಕಪ್ಪು ಬಣ್ಣ ಅನ್ನುವಂಥದ್ದು ಸನ್ ರೇಸ್ ಅನ್ನು ಮತ್ತಷ್ಟು ಹೀರ್ಕೊಳ್ಳುತ್ತದೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು ಆದಷ್ಟು. ಬರೀ ಹೊರಗಿನ ಬಟ್ಟೆ ಮಾತ್ರ ಅಲ್ಲ, ಮೈಯ ಒಳಗಡೆಯ ಒಳ ಬಟ್ಟೆಗಳು ಕೂಡ ಗಾಢ ಬಣ್ಣದ ಒಳ ಬಟ್ಟೆಗಳನ್ನು ಬಳಸಬೇಡಿ. ನೈಲಾನ್ ಬಟ್ಟೆಗಳನ್ನೆಲ್ಲ ಬಳಸಬೇಡಿ, ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಬಳಸಿ, ಅಥವಾ ಖಾದಿ ಬಟ್ಟೆಯನ್ನು ಬಳಸಿದ್ರೆ ಅದು ಇನ್ನೂ ಸಹ ಉತ್ತಮ. ಈ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಗಳಲ್ಲಿ ನಿಮಗೆ ಖಾದಿ ಬಟ್ಟೆಗಳು ಕೂಡ ಸಿಗ್ತದೆ, ಅತಿ ಕಡಿಮೆ ಬೆಲೆಗಳಲ್ಲಿ ಸಿಗ್ತದೆ, ಅದನ್ನು ಕೂಡ ಬಳಸಬಹುದು. ಹಾಗಾಗಿ ಇಂತಹ ಬಟ್ಟೆಯ ಬದಲಾವಣೆಯಲ್ಲಿಯೂ ಕೂಡ, ಬಟ್ಟೆಯ ವಿಚಾರದಲ್ಲಿಯೂ ಕೂಡ, ಯಾಕಂದ್ರೆ ಈಗ ಹೀಟ್ ಅಂತ ಬಂದ ಕೂಡಲೇ ನಾವು ಬರೀ ಎಸಿ, ಕೂಲರು ಅಥವಾ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಅದು ಪರಿಹಾರ ಮಾತ್ರ ಅಲ್ಲ, ನಾವು ಸ್ಕಿನ್ ಕೇರ್ ಕೂಡ ಮಾಡಬೇಕಾಗತ್ತೆ. ಸೊ ಸ್ಕಿನ್ ಕೇರಿಗೆ ನೀವು ಬಟ್ಟೆ ಮಾತ್ರ ಅಲ್ಲದೆ ನೀವು ಸ್ಕಿನ್ನಿಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ಗಳು, ಕೆಮಿಕಲ್ ಇಲ್ಲದೆ ಇರುವಂತಹ ಸನ್ಸ್ಕ್ರೀನ್ಗಳನ್ನು ಬಳಸೋದ್ರಿಂದ ಕೂಡ ಆನ್ ಆಗುವಂತದನ್ನ ಕೂಡ ತಪ್ಪಿಸ್ಕೊಳ್ಬಹುದು.
0: ಅದ್ರ ಜೊತೆಗೆ ನೀವು 2-ವೀಲರ್ ಎಲ್ಲ ತುಂಬಾ ಬಳಸ್ತೀರಿ ಅಂತ ಆದ್ರೆ ಕೈಗೆ ಗ್ಲೌಸ್ ಗಳನ್ನ ಹಾಕೊಳ್ಬಹುದು, ಮುಖವನ್ನ ಕವರ್ ಮಾಡ್ಕೊಳ್ಳಕ್ಕಾಗತ್ತೆ. ನಿಮ್ಮ ಬಾಡಿ ಯಾವ್ದು ಕೂಡ ಓಪನ್ ಇಲ್ಲದೆ ಇರೋ ಅಂತ ಡ್ರೆಸ್ ಗಳನ್ನ ಹಾಕೊಳ್ಳೋದು, ಇಲ್ಲಾಂದ್ರೆ ಎಂತ ಆಗುತ್ತಂದ್ರೆ ಒಂದ್ ಕಡೆ ಬಿಳಿ ಇನ್ನೊಂದ್ ಕಡೆ ಕಪ್ಪು, ಸ್ಕಿನ್ ನಂದೇನಾ ಅನ್ನೋಂಥದ್ದು, ಈ ಟ್ಯಾನ್ ಇಂದ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಅದಕ್ ಮಾತ್ರ ಅಲ್ಲ, ಈ ಟ್ಯಾನ್ ಆಗೋದ್ರಿಂದ ಉರಿಯೋದು ಅಥವಾ ಗುಳ್ಳೆಗಳಾಗೋದು, ಇಂಥದ್ದೆಲ್ಲ ಸಮಸ್ಯೆಗಳು
1: ರ್ಯಾಶಸ್ ಗಳು ಆಗ್ತದೆ. ಹಾಗಾಗಿ ನಾವು ಆದಷ್ಟು ತಿಳಿ ಹಗುರವಾದ ಬಣ್ಣದ ಬಟ್ಟೆಗಳನ್ನ ಬಳಸಿ, ಆದಷ್ಟು ಮೈ ಮುಚ್ಚುವ, ಬಿಸಿಲಿಗೆ ಒಡ್ಡದೇ ಇರುವಂತಹ ಬಟ್ಟೆಗಳನ್ನ ಧರಿಸಿದ್ರೇನೆ ಉತ್ತಮ.
0: ಇನ್ನೊಂದು ನೆನ್ಪು ಮಾಡಿದ್ ನೀವು ಬೆವ್ರ ಸಾಲೆ, ಈ ಸೀಸನ್ ಇದು ದೊಡ್ಡ ಸಮಸ್ಯೆ ಅದು, ಆ ಬೆವ್ರ ಸಾಲೆ ಪಾಪ ಅದಾದವ್ರಿಗೆ ಗೊತ್ತು ಅದ್ರ ಕಷ್ಟ ಎಂತ ಅಂತ ಹೇಳ್ಕೊಂಡು. ಸೊ ಅದಕ್ಕೂ ಕೂಡ ಇಂಥದ್ದೆಲ್ಲ ಸೊಲ್ಯೂಷನ್ ಆಗುತ್ತೆ.
1: ಖಂಡಿತವಾಗಿ ಹೌದು. ನಾನು ಆಗ್ಲೇ ಹೇಳಿದ ಹಾಗೆ ಮನೆಯಲ್ಲೇ ಕಡಲೆ ಹಿಟ್ಟು, ಹೆಸರು ಹಿಟ್ಟನ್ನ ಮಾಡಿಕೊಂಡು ಅದರಿಂದ ಸ್ನಾನ ಮಾಡುವಂಥದ್ದು, ಅಥವಾ ಚಂದನದ ಪೌಡರ್ ಅಥವಾ ಚಂದನದ ತುಂಡು ಏನಾದರೂ ಸಿಕ್ಕಿದ್ರೆ ನಿಮಗೆ ಅದನ್ನ ತೇದಿ ಲೇಪ ಮಾಡಿ ಮೈಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಕೂಡ ನಿಮಗೆ ಆ ಬೆವರ ಸಾಲಿಗೆ ಪರಿಹಾರ ಸಿಗುತ್ತೆ. ಮತ್ತೆ ನೀವು ಕೇಳಿರ್ಬೋದು, ತುಂಬಾ ಬಿಸಿಲಿನ ಸಮಯದಲ್ಲಿ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಾರೆ ಆಗ್ತಾ ಇದ್ರು, ಬೇವಿನ ಮರದ ನೆರಳಿನ ಅಡಿಯಲ್ಲಿ ತಂಪು ಮಾಡ್ಕೊಳ್ತಾ ಇದ್ರಂತೆ. ಈಗ ಬೇವಿನ ಮರ ನಿಮ್ಗೆ ಏನು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ, ಆದ್ರೆ ಆದಷ್ಟು ಬೇವಿನ ಮರಗಳೆಲ್ಲಾದ್ರೂ ಸಿಕ್ಕಿದ್ರೆ ಒಂದಿಷ್ಟು ಬೇವಿನ ಎಲೆಗಳನ್ನ ತೆಗೆದುಕೊಂಡು ಬನ್ನಿ, ಅದನ್ನ ಚೆನ್ನಾಗಿ ರುಬ್ಬಿ ಅದನ್ನ ಕೂಡ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಪರಿಹಾರ ಸಿಗುತ್ತೆ. ಅಷ್ಟಲ್ಲದೆ ನಿಮ್ಗೆ ತಿಳಿದಿರುವ ಹಾಗೆ ಈ ಸಮಯದಲ್ಲಿ ಹೆಚ್ಚಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಕಾಯಿಲೆ ಏನಂದ್ರೆ ಈ ಚಿಕನ್ ಪಾಕ್ಸ್ ಇರ್ಬೋದು, ಅಮ್ಮ ಅಥವಾ ಗೋರ ಏನ್ ಹೇಳ್ತೀರಾ ನೀವು, ಅಥವಾ ಕಾಲುಬಾಯಿ ರೋಗ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳ್ತೇವೆ, ಇವೆಲ್ಲವೂ ಕೂಡ ಈ ಶೆಕೆಯ ಸಮಯದಲ್ಲಿ ಈ ಸಮಯದಲ್ಲೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಇಮ್ಯುನಿಟಿ ಕಡಿಮೆ ಇರುತ್ತೆ. ಇದಕ್ಕೆಲ್ಲ ವ್ಯಾಕ್ಸಿನ್ಗಳು ಇದೆ, ವ್ಯಾಕ್ಸಿನ್ಗಳನ್ನಂತೂ ಖಂಡಿತವಾಗಿ ಪಡೆದುಕೊಳ್ಬೇಕು. ವ್ಯಾಕ್ಸಿನ್ಗಳು ತೆಗೆದುಕೊಂಡ ಮೇಲೂ ಕೂಡ ಕೆಲವರಿಗೆ ಬರುವ ಸಾಧ್ಯತೆಗಳು ಒಂದು 5-10% ಪ್ರಮಾಣದಲ್ಲಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಸೊ ಅಂತ ಸಂದರ್ಭದಲ್ಲೂ ಕೂಡ ಈ ತರ ಮನೆ ಮದ್ದುಗಳನ್ನ ಬಳಸಿ ಆ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಚರ್ಮದಲ್ಲಿ ಗುಳ್ಳೆಗಳೆಲ್ಲ ಇದ್ರೆ ಈ ತರ ಹಿಟ್ಟುಗಳನ್ನೆಲ್ಲ ಬಳಸೋದ್ರಿಂದ ಉಪಶಮನ ಉರಿಯ ಶಮನಕ್ಕೆ ಸಹಕಾರಿಯಾಗಿದೆ.
0: ಮತ್ತೆ ಎನರ್ಜಿ ಉಳಿಸ್ಕೊಳ್ಳೋಕೆ ನೀರನ್ನ ಕುಡಿತಾ ಇರಬೇಕು
1: ಖಂಡಿತವಾಗಿ.
0: ಈ ಜ್ಯೂಸಸ್ ಎಲ್ಲ ಆಯ್ತಲ್ಲ, ನಾರ್ಮಲ್ ವಾಟರ್ ನೀವ್ ಯಾವ ನೀರ್ ಕುಡಿತೀರಿ ಆ ನೀರನ್ನ ಪದೇ ಪದೇ ನೆನಪಲ್ಲಿ ಕುಡಿತಾ ಇದ್ರೆ ಎನರ್ಜಿ
1: ಖಂಡಿತವಾಗಿ. ಬಾಯಾರಿಕೆ ಇಲ್ಲದಿದ್ರೂ ಸಹ ಸ್ವಲ್ಪ ಅರ್ಧ ಗಂಟೆಗೊಮ್ಮೆ ಆದ್ರೂ ಸ್ವಲ್ಪ ನೀರನ್ನ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ಳಬೇಕು.
0: ಅಲ್ದಾ, ನಂಗೆ ನೀರ್ ಕುಡುವುದಿಲ್ಲ, ನಂಗೆ ಬ್ಯಾಡ ಅಂಬರೆಲ್ಲ ಈಗ ಬೇಕಮ್ಮಗ ಆತ, ಅಷ್ಟು ಬಾಯಾರಿಕೆ ಆತಿರುತ್ತ. ಬಟ್ ಸ್ಟಿಲ್ ನಿಮ್ಮ ಬೆವರುನಲ್ಲಿ ನೀವು ಕುಡ್ದದ ನೀರು ಎಲ್ಲ ನೀರಿನ ಅಂಶ ಎಲ್ಲ ಹೋತ ಇಪ್ಪುದ್ರಿಂದ ಆದಷ್ಟು ಜಾಸ್ತಿ ನೀರ್ ಕುಡೀರಿ. ಡಾಕ್ಟ್ರೆ, ಈಗ ಈ ಬಿಸಿಲಾಘಾತ ಹೀಟ್ ಸ್ಟ್ರೋಕ್ಗೆ ಸರ್ಕಾರ ಏನಾದ್ರು ಕ್ರಮ ಕೈಗೊಂಡಿತ?
1: ಖಂಡಿತವಾಗಿ. ಈ ಅತ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಿರುವ ಪ್ರದೇಶಗಳಾದ ಯಾದಗಿರಿ, ವಿಜಯಪುರ ಅಥವಾ ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಇಲ್ಲೆಲ್ಲ ಬಿಸಿಲು ಆಲ್ರೆಡಿ 40-41 ಡಿಗ್ರಿಗಿಂತನೂ ಹೆಚ್ಚಾಗಿದೆ ತಾಪಮಾನ. ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಸ್ಪೆಷಲ್ ವಾರ್ಡ್ ಫಾರ್ ಹೀಟ್ ಸ್ಟ್ರೋಕ್ಗೆ ಕಾಯ್ದಿರಿಸಲಾಗಿದೆ. ಹಾಗೆಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ORS ಕಾರ್ನರ್ ಅಂತ ಕೂಡ ತೆರೆಯಲಾಗಿದೆ. ಸುಸ್ತು ಅಥವಾ ನಿತ್ರಾಣಗೊಂಡು ಬರುವ ರೋಗಿಗಳಿಗೆ ತಕ್ಷಣವೇ ORS ದ್ರಾವಣ ನೀಡಿ ಚಿಕಿತ್ಸೆ ಆರಂಭಿಸಲಿಕ್ಕೆ ಕೂಡ ಅದು ಸಹಕಾರಿಯಾಗಿದೆ. ಅಂದ್ರೆ ಈ ಕೆಲವರು ಸುಸ್ತ ಅಂತ ಬರ್ತಾರೆ, ತಲೆ ತಿರುಗ್ತಾ ಇದೆ ಅಂತ ಬಂದ ಕೂಡ್ಲೇನೆ ORS ಅನ್ನುವಂಥದ್ದು ಕೊಟ್ಟು ಅವರನ್ನು ಒಂದ್ಸಲ ಸ್ಟೇಬಲ್ ಮಾಡುವಂಥದ್ದು, ನಂತರ ಅವರ ಸಾಮಾನ್ಯ ತಪಾಸಣೆಯನ್ನು ಕೈಗೊಂಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡುವಂಥದ್ದು. ಯಾಕಂದ್ರೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ತಲೆ ತಿರುಗಿ ಬಿದ್ದು ಅನಾಹತ ಆಗುವುದಕ್ಕಿಂತ ಸಮೀಪದ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅದಕ್ಕೆ ಪರಿಹಾರ ಪಡೆದುಕೊಳ್ಳುವುದು ಒಳ್ಳೆಯದು. ಇದು ಆರೋಗ್ಯ ಇಲಾಖೆ ವತಿಯಿಂದ ಆಗಿರುವಂಥದ್ದು. ಅಷ್ಟು ಮಾತ್ರ ಅಲ್ಲದೆ ಆಯುಷ್ ಇಲಾಖೆ ವತಿಯಿಂದ ಕೂಡ ಹೆಲ್ತ್ ಫ್ಲೈಯರ್ಸ್, IEC ಕಾರ್ಯಕ್ರಮಗಳನ್ನು ಈ ತರ ಆರಂಭಿಸಲಾಗಿದೆ. ಹೌದು
0: ಅಲ್ಲ, ನೀವು ಹೇಳೋದಕ್ಕೆ ಇನ್ನೊಂದು ನೆನಪಾಯ್ತು ಮಾರ್ರೆ, ಈಗ ಟೀಚರ್ಸ್ ನೆಲ್ಲ ಸೆನ್ಸಸ್ ಈಗ ಹಾಕಿದ್ರು ಈ ಬಿಸಿಲಂಗ್ ಅವ್ರ ಮನೆ ಹೊತ್ತಿ ಇಳಿಕ. ಸೊ ಎಲ್ಲ ಟೀಚರ್ಸ್ಗಳೇ ಕೆಮಿ ಕೊಟ್ಟು ಕೇಳಿ ನಮ್ದು ಒಂದೇ ಒಂದು ವಿಜ್ಞಾಪನೆ ನಿಮ್ಮಲ್ಲಿ ಅಂತ ಕೇಂದ್ರೆ, ಆದಷ್ಟು ನೀರು ಕುಡೀರಿ, ಮತ್ತೆ ನೀವು ಹಾಕುವ ಬಟ್ಟೆಗಳು ನಿಮ್ಮ ದೇಹವನ್ನ ಪೂರ್ತಿ ಕವರ್ ಮಾಡುವಂಗಿರ್ಲಿ. ಲೇಡೀಸ್ ಆದ್ರೆ ಸೀರೆ ಉಟ್ಕೊಂಡೆ ಹಾಪ್ಗೂ ಸಾಕು, ಬಟ್ ಅದ್ರ ಮೇಲೆ ಇನ್ನೊಂದು ಹಾಕೊಳ್ಳೋದು ಸಿಕ್ಕುತ್ತೆ, ಕೈಗೆ ಗ್ಲೌಸ್ ಸಿಕ್ಕುತ್ತೆ. ಹಿಂಗಿದ್ನಲ್ಲ ಆದಷ್ಟು ಬಳಸಿ, ಮತ್ತೆ ನೀರನ್ನ ಪದೇ ಪದೇ ಕುಡಿತಾ ಇರಿ.
1: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಕೂಡ ಇರಲಿ,
0: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಇಟ್ಕೊಳ್ಳಿ. ಹಾಗೆ ನೀವು ಮನೆ ಹೊತ್ತಿಡುದನ್ನ ಒಂದೇ ಅರ್ಲಿ ಮಾರ್ನಿಂಗ್ ಒಂದು 10 ಗಂಟೆ ಒಳಗೆ, ಸಂಜೆ 4 ಗಂಟೆ ಮೇಲೆ ಈ ಟೈಮ್ ಅಲ್ಲಿ ಇಟ್ಕೊಂಡು ಉಳಿದ ಕೆಲಸಗಳನ್ನ ನೀವು ಮಧ್ಯದಲ್ಲಿ ಮಾಡಬಹುದು, ಒಳಗಡೆ ಕೂತ್ಕೊಂಡು ಮಾಡುವಂತದ್ದು. ಆತರ ಏನಾದ್ರೂ ನೀವು ಬೈಫಕೇಶನ್ ಮಾಡ್ಕೊಂಡ್ರೆ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆ. ತುಂಬಾ ಕಷ್ಟ ಅವರಿಗೆ ಎಷ್ಟೊಂದು ಮನೆ ಹೊತ್ತಿಳಿಕ ಅದು ಈಸಿ ಇಲ್ಲ. ಸೊ ಹಾಗಾಗಿ ಸೆನ್ಸಸ್ ಅವರು ಇದನ್ನೊಂದು ಮಾಡ್ರೆ ಬಾರಿ ಒಳ್ಳೇದಿತ್ತು, ಅಲ್ಲ ಡಾಕ್ಟ್ರೆ?
1: ಖಂಡಿತವಾಗಿ ಖಂಡಿತವಾಗಿ. ಹೌದು.
0: ಓಕೆ, ಸೊ ನಾವು ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್, ಬಿಸಿಲಾಘಾತ ಇದ್ರ ಬಗ್ಗೆ ಹೇಳುದೆಲ್ಲ ಹೇಳಿ ಆಯ್ತಾ ಈಗ?
1: ಹೌದು
0: ಅಲ್ದ, ಒಳ್ಳೆ ಮಾಹಿತಿಯನ್ನ ಕೊಟ್ಟರು ಡಾಕ್ಟರ್ ಶಿಲ್ಪಾ ಅವರು. ಅವರೇ ಹೇಳದ್ದ ಮೇಡಮ್, ನಾವು ಇದೊಂದು ಶೋ ಮಾಡುವ, ಯಾಕಂದ್ರೆ ಎಲ್ಲ ಕಡೆ ಆಘಾತ ಅಪಘಾತಗಳು ಎಲ್ಲ ಆತೈತ್ ಈ ಬಿಸಿಲಾಘಾತದಿಂದ ಅಂತ. ನಂಗೆ ಇದು ಬಹಳ ಅನುಭವ ಆಗಿದ್ರಿಂದ ಬನ್ನಿ ಮೇಡಮ್, ಫಸ್ಟ್ ಇದೊಂದು ಶೋ ಮಾಡೋಣ, ಜನರಿಗೆ ಇದೊಂದು ಮಾಹಿತಿ ಕೊಡುವ. ಯಾಕಂದ್ರೆ ಎಷ್ಟೋ ಸಲ ನಮ್ಗೆ ಈ ಮುನ್ಸೂಚನೆ ತಕ್ಕಂದೇ ಮರ್ತೋಯ್ ಬಿಡುತ್ತೆ. ಅದರಲ್ಲೂ ನೀವು ಕಾರ್ನೆಲ್ಲ ಬಿಸಿಲಂಗೆ ಇಡುವುದಾದ್ರೆ ಮೇಡಮ್ ಹೇಳಿದಂತಹ ಕೆಲವು ಎಚ್ಚರಿಕೆ ಇದೆಲ್ಲ ದಯವಿಟ್ಟು ಫಾಲೋ ಮಾಡಿ, ತುಂಬಾ ಇಂಪಾರ್ಟೆಂಟ್. ಸಣ್ಣ ಸಣ್ಣ ಎಚ್ಚರಿಕೆಗಳು ದೊಡ್ಡ ದೊಡ್ಡ ಸಹಾಯವನ್ನ ಮಾಡ್ತದೆ. ಸೊ ಡಾಕ್ಟರ್ ಶಿಲ್ಪಾ ಅವರು, ನಮ್ಮ ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿ, ಇವರಿಗೆ ಅನಂತ ಅನಂತ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ ಕೇಳುಗ್ರೆ, ಬಿಸಿಲಾಘಾತ ಹೊರಗಡೆ ಹೋಪತಿಗೆ ಒಂದು ಕ್ವಾಡಿ ಹಿಡ್ಕೊಂಡೆ ಹೋಯ್ನಿ, ಆದಷ್ಟು ಈ ಟೈಮಲ್ಲಿ ಹೊರ ಹೋಪದನ್ನ ಅವಾಯ್ಡ್ ಮಾಡಿ. ಕೆಲವು ಸಲ ಅನಿವಾರ್ಯ ಆಯ್ತು, ಹೊಯ್ಕೆ ಆಯ್ತು, ಆಗ ಎಂತೆಲ್ಲ ಮಾಡ್ಕೊ ಮುಂಜಾಗ್ರತೆ ನಾವು ಹೇಳಿತಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ, ಇದನ್ನ ದಯವಿಟ್ಟು ಫಾಲೋ ಮಾಡಿ. ಜಾಸ್ತಿ ನೀರು ಕುಡೀರಿ, ಮನೆಯಲ್ಲೇ ಮಾಡಿರುವ ಜ್ಯೂಸನ್ನು ಕುಡೀರಿ. ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸು ಇಲ್ಲ ಹೆಸರು ಜ್ಯೂಸು ಇಲ್ಲ ತಂಪಿನ ಬೀಜ ಜ್ಯೂಸು. ಸೊ ಇಂಥವನ್ನೇ ಮಾಡಿ, ಮಕ್ಕಳು ಬೇಡ ಅಂತೋ ಆದ್ರೂ ಅವರಿಗೆ ಬೈದಾರವಾಡಿಲ್ಲ, ದಯವಿಟ್ಟು ಈ ಜ್ಯೂಸ್ ಅನ್ನ ಕುಡಿಸಿ. ಅವರು ಉಳಿದ ಈ ಸಾಫ್ಟ್ ಡ್ರಿಂಕ್ಸ್ ಗಳು ಕೇಂದಾಗ ಆದಷ್ಟು ಅವಾಯ್ಡ್ ಮಾಡೋ ಕಾರಣ ಹಂಗೆ ಫ್ರಿಜ್ ಅಲ್ಲಿ ಇಪ್ಪದೆಲ್ಲ ಈ ಹೊತ್ತಿಗೆ ಲೈಕ್ ಅನ್ಸುತ್ತ, ಆದ್ರ ಆರೋಗ್ಯಕ್ಕದ ಆಕ್ಚುಲಿ ಒಳ್ಳೇದಿರಲ್ಲ. ಸ್ವಲ್ಪ ಯೋಚನೆ ಮಾಡಿ ಇಂಥವುಗಳನ್ನ ಬಳಸಿ, ಬಟ್ಟೆಗಳು ಏನಂತ ನೀವೇ ಡಿಸೈಡ್ ಮಾಡಿ. ಹಾಗೆ ನೀರು ಕೂಡ ಕಡಿಮೆ ಆತಿತ್ತ, ಹೊತ್ಸಲ ಸ್ನಾನ ಮಾಡೋದಂದ್ರು ನೀರಿನ ಕೊರತೆ ಕೂಡ ತುಂಬಾ ಜನಕ್ಕಿದೆ. ಹಾಗಾಗಿ ಇಂಥವುಗಳಿಂದ ನಮ್ಮ ದೇಹವನ್ನ ನಾವು ತಂಪಾಗಿ ಇಟ್ಕಂತು ಅಂದ್ರೆ, ಸೊ ಆಗ ಇಂಥ ಉಳಿದವುಗಳನ್ನ ನಾವು ಅವಾಯ್ಡ್ ಮಾಡೋಕತ್ತ. ಸೊ ಈ ಕಾರ್ಯಕ್ರಮ ನಿಮ್ಗೆ ಖಂಡಿತವಾಗಿ ಉಪಯೋಗವಾಗಿದೆ, ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಕಂತ ನಾವ್ ಈ ಕಾರ್ಯಕ್ರಮ ಮುಗಿಸಿ ಹೊರಡ್ತಾ ಇತ್ತು. ಕೇಂತಾರೆ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಟಕಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನೀವು ಕೇಂತಿಪದ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕೋಕಾ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡೆ. ಇಂದಿನ ನಮ್ಮ ಚಿನ್ನರ ಜಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯೇ ಇದ್ರ ಕಾರ್ಯಕ್ರಮ ಕೆಂಕೆ. ನೀವು ರೆಡಿ ಅಲ್ದ ಮಕ್ಕಳೇ, ಕಾರ್ಯಕ್ರಮ ನೀವು ಶುರು ಮಾಡಿಕಂಬ.
2: ಇವತ್ತಿನ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ಮಕ್ಕಳಾದ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಕಾರ್ತಿಕ್ ಇವರಿಂದ ಭಕ್ತಿಗೀತೆ.
3: ಎಂತ ಶ್ರೀಮಂತನಂತಾನೋ, ಎಂತ ಶ್ರೀಮಂತನಂತಾನೋ, ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತನಂತಾನೋ.

ಪಟ ನಂಬಿದ ಬಿಂಬಿವನೆಂಬ ಕುಟುಂಬಿಯಂತ ಶ್ರೀಮಂತನಂತಾನು, ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತನಂತಾನು. ಬೊಮ್ಮನು ಹೆಮ್ಮಗ ಮೊಮ್ಮ ಬ್ರಿಡಂ ಮರಿ ಮೊಮ್ಮಗ ಷಣ್ಮ ಚಿರಮ್ಮ ಪರಮ್ಮ ಅಮ್ಮರು ಸಮೋ ನಿಮ್ಮಳು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತನಂತಾನು, ಶ್ರೀಕಾಂತೆಯ ಕಾಂತ.

0: ನಮನ.
1: ದೇಶಭಕ್ತಿ ಗೀತೆಯನ್ನು ಹಾಡಿದ ಸನ್ಮಿತ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಿ ಇವರಿಂದ ರಾಷ್ಟ್ರಕವಿ ಕುವೆಂಪುರವರ ಪರಿಚಯ. ಕನ್ನಡದ ವರ್ಡ್ಸ್ ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಕವನ ಸಂಕಲನಗಳು ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸೋವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ. ವಿಮರ್ಶೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು. ಸಣ್ಣ ಕತೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಕಾದಂಬರಿ ಶ್ರೀರಾಮಾಯಣ ದರ್ಶನ, ಮಹಾಕಾವ್ಯ ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪುರವರು ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 1968 ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ದಿನಾಂಕ 10/10/1994 ನಿಧನರಾದರು. ಕುವೆಂಪುರವರ ಕುರಿತು ಪರಿಚಯ ಕಾರ್ಯಕ್ರಮ ನೆರವೇರಿಸಿದ ಸನ್ಮಿ ಇವರಿಗೆ ಧನ್ಯವಾದಗಳು. ವಿದಿಶಾ ಇವರಿಂದ ಭಕ್ತಿ ಗೀತೆ ಬಂದನೇನೆ ರಂಗ.

ಸುಂದರವಾದ ಜನಪದ ಗೀತೆಯನ್ನು ಕೇಳಿದ್ರಲ್ವಾ? ಈ ಹಾಡನ್ನು ಹಾಡಿದ ಜಾಹ್ನವಿ ಇವರಿಗೆ ಧನ್ಯವಾದಗಳು. ಕನ್ನಡ ಗೀತೆ ಸಮೀಕ್ಷಾ ಇವರಿಂದ.

0: ಸುಮಧುರವಾಗಿ ಕನ್ನಡ ಗೀತೆಯನ್ನು ಹಾಡಿದ ಸಮೀಕ್ಷಾ ಇವರಿಗೆ ಧನ್ಯವಾದಗಳು. ಗಾದೆ ಮಾತು ತನುಶ್ರೀ ಇವರಿಂದ.
1: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತ ಹೊಲ ಬಿತ್ತಿಸಿಕೊಂಡಿತು, ಸತ್ತ ಹೆಣ ಸುಡಿಸಿಕೊಂಡಿತು. ಊರ ಬಾಗಿಲು ಮುಚ್ಚಬಹುದು, ನಿಂದಕರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು, ಎರಡು ಕೈ ಸೇರಿದರೆ ಚಪ್ಪಾಳೆ. ಎಲ್ಲರೂ ಪಲ್ಲಕ್ಕಿಯಲ್ಲಿ ಕುಳಿತರೆ ಹೊರುವವರು ಯಾರು? ಎಲ್ಲರ ಮನೆಯ ದೋಸೆಗೂ ತೂತು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಐದು ಬೆರಳು ಒಂದೇ ಸಮನಾಗಿಲ್ಲ, ಒಲಿದರೆ ನಾರಿ ಮುನಿದರೆ ಮಾರಿ.
0: ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಿದ ತನುಶ್ರೀ ಇವರಿಗೆ ಧನ್ಯವಾದಗಳು. ಕತೆ ಸನಿಧಿಯಸ್ ಇವರಿಂದ.
2: ಎಲ್ಲರಿಗೂ ನಮಸ್ಕಾರ. ನಾನು ಹೇಳುತ್ತಿರುವ ಕಥೆ ಹೆಸರು ಅರಸನನ್ನು ಮೆಚ್ಚಿದ ರೈತ. ರೈತನೊಬ್ಬನ ತೋಟದಲ್ಲಿದ್ದ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು. ಆತ ಅದನ್ನು ಕೊಯ್ದು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲೆಲ್ಲೂ ಚಿಂತಿಸುವ ಅರಸನಿಗೆ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಅರಸನ ಸಭೆಗೆ ಹೋದ. ಅಲ್ಲಿ ಆತ ಸೇಬನ್ನು ಅರಸನ ಮುಂದಿರಿಸಿ, ದೊರೆ, ಇದು ಬಹು ವಿಶೇಷವಾಗಿದೆ. ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಅಮೂಲ್ಯವಾದ ಹಣ್ಣನ್ನು ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ನಿವೇದಿಸಿದ. ಆಗ ಅರಸ ಸೇಬನ್ನು ಕೈಯಲ್ಲಿಟ್ಟು ನೋಡಿದಾಗ ಅದರಲ್ಲಿ ಏನೂ ವಿಶೇಷತೆ ಅವನಿಗನಿಸಲಿಲ್ಲ. ಆದರೆ ಮುಗ್ಧರೇತನ ಪ್ರೀತಿಯನ್ನು ಶಂಕಿಸಬಾರದೆಂದು ಸಂತೋಷ ವ್ಯಕ್ತಪಡಿಸಿ, ನಿಜವಾಗಿಯೂ ಅತ್ಯ ಅಮೂಲ್ಯ ಕೊಡುಗೆಯನ್ನೇ ತಂದಿರುವೆ, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಎಂದು ಕೇಳಿದರು, ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಬಡ ರೈತ, ಪ್ರತಿಫಲಕ್ಕೆ ಕೈಯೊಡ್ಡದೆ ಎಲ್ಲಾದರೂ ಉಂಟೆ? ಈ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಉಚಿತವಲ್ಲ ಎಂದು ನಿರಾಕರಿಸಿದ. ಬಡ ರೈತನನ್ನು ಬರೀ ಕೈಯಲ್ಲಿ ಕಳುಹಿಸಲು ಅರಸನ ಮನ ಒಪ್ಪದೆ ಮಂತ್ರಿಗಳ ಸಮಾಲೋಚಿಸಿದಾಗ ಮಂತ್ರಿಯು, ಆತ ಕಾಲಿಗೆ ಒಳ್ಳೆಯ ಪಾದರಕ್ಷೆ ಕೂಡ ಇಲ್ಲ, ಆತ ಇಲ್ಲಿಯವರೆಗೆ ಕಷ್ಟಪಟ್ಟು ನಡೆದುಕೊಂಡು ಬಂದಿದ್ದಾನೆ. ಆತನಿಗೆ ನಾವು ಯೋಗ್ಯವಾದ ಒಳ್ಳೆಯ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಏರಿಸಿದರೆ ಆತ ಸುಖದಿಂದ ಬಾಳಲು ನೆರವಾಗುತ್ತದೆ ಎಂದು ಹೇಳಿದ. ಹೀಗೆ ಅರಸ ಉಡುಗೊರಾಗಿ ನೀಡಿದ ಆ ಕುದುರೆ ಮೇಲೇರಿಕೊಂಡು ಬಡ ರೈತನು ಮನೆಗೆ ದಾರಿ ಹಿಡಿದ. ಬಡ ರೈತನ ಮನೆಯ ಪಕ್ಕದಲ್ಲಿದ್ದ ಶ್ರೀಮಂತ ರೈತನು, ಯಾರಿಗೂ ಕೂಡ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡುವನಲ್ಲ. ಬಡ ರೈತ ಒಳ್ಳೆಯ ಕುದುರೆ ನೇರಿಕೊಂಡು ಬರುತ್ತಿರುವುದನ್ನು ಕಂಡು ಶ್ರೀಮಂತ ರೈತ ಬೆರವಾಗಿ ಅವನನ್ನು ತಡೆದು ನಿಲ್ಲಿಸಿ, ನಿನ್ನೆ ತನಕ ನಿನ್ನ ಬಳಿ ಉಳಲು, ಮುದಿಯತ್ತನ್ನು ಕೊಳ್ಳಲು ನಿನ್ನ ಬಳಿ ಶಕ್ತಿಯೇ ಇರಲಿಲ್ಲ, ಆದರೆ ಇವತ್ತು ಲಕ್ಷಾಲಕ್ಷ ಬೆಲೆ ಬಾಳುವ ಕುದುರೆ ಮೇಲೇರಿಕೊಂಡು ಬರುತ್ತಾ ಇದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಿದ. ಅದಕ್ಕೆ ಬಡ ರೈತ, ನಿನ್ನೆ ನನ್ನ ತೋಟದಲ್ಲಿ ದೊಡ್ಡ ಸೇಬು ಹಣ್ಣು ಆಗಿತ್ತಲ್ಲ, ಅದು ನನಗೆ ಅಪರೂಪವಾಗುವುದು ಎಂದು ಗೊತ್ತಾಗಿ ಅದನ್ನು ನಾನು ಅರಸನಿಗೆ ಉಡುಗೊರೆಗೆ ಕೊಟ್ಟೆ. ಅವರು ನನಗೆ ಈ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಎಸಿ ಕೊಟ್ಟರು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸರು ಒಂದು ಹಣ್ಣಿಗೆ ಒಂದು ಕುದುರೆ ಮತ್ತು ಒಂದು ಚಿನ್ನದ ಮೂಟೆ ಸಿಗುವುದಾದರೆ ನನ್ನ ಮನೆಯಲ್ಲಿ ಅದರಿಂದಲೇ ತುಂಬಿರಬಹುದು ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿದ. ಅವನು ಚಂದ ಚಂದದ ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋದ. ಅಲ್ಲಿ ಆತ, ನಾನು ಬಡ ರೈತ, ನನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷವಾಗಿರುವ ಸೇಬು ಹಣ್ಣುಗಳು ರಾಶಿ ರಾಶಿಗಳಿವೆ, ಅದು ನನಗೆ ಯೋಗ್ಯವಾದರ ಬಳಿ ಸೇರಬೇಕೆಂಬ ಆಶಯದಿಂದ ಎಲ್ಲವನ್ನು ಕೊಯಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ಹೇಳಿದ. ಅದಕ್ಕೆ ಅರಸ, ತುಂಬಾ ಸಂತೋಷವಾಯಿತು, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಬಯಸಿದರು, ಅದನ್ನು ನಾನು ಕೊಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸರು ನನಗೆ ಏನು ಕೊಟ್ಟರು ಅದನ್ನು ನಾನು ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಅದಕ್ಕೆ ರಾಜ, ಗಾಡಿ ತುಂಬ ತಂದಿರುವವನು ಬಡವನಲ್ಲ ಅನಿಸಿತು, ಅವನ ಕೈ ಬೆರಳಲ್ಲಿದ್ದ ಉಂಗುರದ ಗುರುತುಗಳನ್ನು ಕಂಡು ಆತ ದುಡಿಯವನು ಅಲ್ಲ ಅನಿಸಿತು. ಬಡ ರೈತ ತಂದುಕೊಟ್ಟಿದ್ದ ಆ ಸೇಬು ಹಣ್ಣನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು, ಇದು ಪ್ರೀತಿಯ ಹಣ್ಣು, ಬಡ ರೈತ ಶ್ರಮಿಸಿದ ಫಲ, ಇದರ ಬೆಲೆ ಕಟ್ಟಲಾಗದು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಬೆಚ್ಚೆ ಮುಖ ಹಾಕಿಕೊಂಡು ಮನೆಗೆ ಮರಳಿದ. ಈ ಕಥೆಯಿಂದ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಇನ್ನೊಬ್ಬನಿಗೆ ಸಿಕ್ಕಿದ ಫಲ ನಮಗೆ ಸಿಗಬೇಕು ಎಂಬುದು ದೊಡ್ಡ ತಪ್ಪು. ಅವರವರ ಶ್ರಮಕ್ಕೆ ಅವರವರಿಗೆ ತಕ್ಕ ಫಲ ಸಿಗಬೇಕು ಎಂಬುದು ಈ ಕಥೆಯ ರೀತಿಯಾಗಿದೆ. ಬೇಕೆಸರಾದ ಎಂದರೆ ಬಾಯಿ ಮೊಸರು ಎಂಬಂತೆ ಕಷ್ಟಪಟ್ಟು ದುಡಿದ ಬಡ ರೈತನಿಗೆ ತಕ್ಕ ಫಲ ಸಿಕ್ಕಿತು. ಶ್ರೀಮಂತ ರೈತನಿಗೆ ಅತ್ಯಾಸೆ ಗತಿಗೇಡು ಎಂಬ ನೀತಿ ಸೂಕ್ತವಾಯಿತು. ಇದರಿಂದ ನಾವು ನಮ್ಮ ಜೀವನದಲ್ಲಿ ಅತ್ಯಾಸೆ ಪಡದೆ ಕಷ್ಟಪಟ್ಟು ದುಡಿಬೇಕು ಎಂದು ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
0: ಉತ್ತಮ ನೀತಿ ಕಥೆಯನ್ನು ಕೇಳಿದ್ರಲ್ವಾ? ಸುಂದರವಾಗಿ ಕಥೆಯನ್ನು ಹೇಳಿದ ಸನ್ನಿಧಿಯಸ್ ಇವರಿಗೆ ಧನ್ಯವಾದಗಳು. ಸನ್ಮಿತಾ ಇವರಿಂದ ಜನಪದ ಗೀತೆ ಸೋಜುಗಾದ ಸೋಜು ಮಲ್ಲಿಗೆ.

0: ಸೋಜುಗಾದ ಸೂಜು ಮಲ್ಲಿಗೆ ಶಿವನ ಕುರಿತಾದ ಗೀತೆಯನ್ನು ಪ್ರಸ್ತುತಪಡಿಸಿದ ಸನ್ಮಿತಾ ಇವರಿಗೆ ಧನ್ಯವಾದಗಳು. ಇದೀಗ ಏಕಪಾತ್ರ ಅಭಿನಯ ಅನ್ವಿತಾ ಇವರಿಂದ.
1: ಇಲ್ಲಿ ನಿಂತರೆ ಹಿರಣ್ಯಕಶ್ಯಪು, ಇಲ್ಲಿ ನಿಂತರೆ ಪ್ರಹ್ಲಾದ, ಇಲ್ಲಿ ನಿಂತರೆ ನರಸಿಂಹ, ಇಲ್ಲಿ ನಿಂತರೆ ಕಯಾದು. ಪ್ರಹ್ಲಾದ ಪ್ರಹ್ಲಾದ, ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಆ ಹರಿ ನಮ್ಮ ಕಡು ವೈರಿ, ಅವನನ್ನು ನೆನೆಯಬಾರದು. ತಂದೆ, ಇಡೀ ಜಗತ್ತನ್ನು ರಕ್ಷಿಸುವ ದೇವರು ಹರಿ, ಅವನನ್ನು ನೆನೆದರೆ ನಮಗೆ ಶ್ರೇಯಸ್ಸು ದೊರೆಯುತ್ತದೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಹರಿಯನ್ನು ನೆನೆಯಬಾರದು ಎಂದು ಹೇಳು. ಮಗು ಪ್ರಹ್ಲಾದ, ನೀನು ಹರಿಯನ್ನು ನೆನೆಯಬೇಡ. ಯಾಕಮ್ಮ? ನೀನು ನಿನ್ನ ತಂದೆಯವರ ಮಾತಿನಂತೆ ನಡೆದುಕೊಳ್ಳಬೇಕು. ಮತ್ತೆ ಯಾರನ್ನು ನೆನೆಯಬೇಕು? ನಿನ್ನ ತಂದೆಯವರನ್ನು ನೆನೆಯಬೇಕು. ಅಮ್ಮ, ಇಡೀ ಜಗತ್ತಿನಲ್ಲಿ ಹರಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏ ನಿಲ್ಲಿಸು, ಯಾರಲ್ಲಿ? ಇವನನ್ನು ಎಳೆದುಕೊಂಡು ಹೋಗಿ ಬೆಟ್ಟದಿಂದ ತಳ್ಳಿಸಿ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏನಿದು ಆಶ್ಚರ್ಯ? ಹರಿಯನ್ನು ನೆನೆಯಬಾರದೆಂದು ಪ್ರಹ್ಲಾದನನ್ನು ಶಿಕ್ಷಿಸಿದರೆ ತನ್ನ ಉಪಾಯಗಳಿಂದ ಪಾರಾಗುತ್ತಾನೆ. ಬೆಟ್ಟದಿಂದ ತಳ್ಳಿಸಿದೆ, ವಿಷ ಜಂತುಗಳಿಂದ ಕೊಚ್ಚಿಸಿದೆ, ಆನೆಗಳಿಂದ ತುಳಿಸಿದೆ. ಏನೇ ಮಾಡಿದರೂ ಇವನಿಗೊಂದು ಚಿಕ್ಕ ಚಿಕ್ಕ ಅಪಾಯವಾಗಲಿಲ್ಲ. ಇದು ಹೇಗೆ ಸಾಧ್ಯ? ಕಯದು ಕಯದು. ಏನು ಸ್ವಾಮಿ? ನಿನ್ನ ಮಗನಿಗೆ ಈ ವಿಷವನ್ನು ಕೊಡು. ಶಿವ ಶಿವ, ಏನು ಹೇಳುತ್ತಿದ್ದೀರಿ? ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ನನ್ನಿಂದ ಆಗದು ಸ್ವಾಮಿ, ನನ್ನಿಂದ ಆಗದು. ಹಾಗಾದರೆ ಪತಿಯ ಮಾತನ್ನು ಮೀರಿದವಳೆಂದು ನಿನಗೆ ಲೋಕಾಪರಾಧ ಬರುತ್ತದೆ. ಅಯ್ಯೋ, ಇಂಥ ಕಷ್ಟ ಯಾವ ತಾಯಿಗೂ ಬರಬಾರದು, ಯಾವ ತಾಯಿಗೂ ಬರಬಾರದು. ಏನಮ್ಮ ಯಾಕೆ ಅಳುತ್ತಿರುವೆ? ನಿನ್ನ ತಂದೆಯವರು ನಿನಗೆ ಈ ವಿಷವನ್ನು ಕೊಡಲು ಹೇಳಿದ್ದಾರೆ. ಏನು, ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ಕೊಡು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಅಯ್ಯೋ, ಕುಡಿದೇ ಬಿಟ್ಟೆಯ ವಿಧಿಯೇ. ಕಂದ, ನಿನಗೇನು ಆಗಿಲ್ಲವೇ? ಇಲ್ಲಮ್ಮ, ನೀನು ಕೊಟ್ಟ ವಿಷ ಅಮೃತದಂತಿತ್ತು. ಕಂದ ಪ್ರಹ್ಲಾದ ಪ್ರಹ್ಲಾದ. ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಹರಿ ಹರಿ ಹರಿ ಹರಿ, ಎಲ್ಲಿರುವನು ನಿನ್ನ ಹರಿ? ಎಲ್ಲಾ ಕಡೆ ಇದ್ದಾನೆ. ಇಲ್ಲಿರುವನೇ ಇದ್ದಾನೆ, ಇಲ್ಲಿರುವನೇ ಇದ್ದಾನೆ, ಈ ಕಂಬದಲ್ಲಿರುವನೇ ಇದ್ದಾನೆ, ನನ್ನಲ್ಲಿರುವನೇ ಇದ್ದಾನೆ, ನಿನ್ನಲ್ಲಿರುವನೇ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಹಾಗಾದರೆ ಪರೀಕ್ಷಿಸೇ ಬಿಡೋಣ. ಈ ಕಂಬವನ್ನು ಒಡೆದು ಹಾಕುತ್ತೇನೆ. ಏನಪ್ಪ ಹಿರಣ್ಯಕಶ್ಯಪು, ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ವಿಷ ಜಂತುಗಳಿಂದಾಗಲಿ ಪ್ರಾಣಿಗಳಿಂದಾಗಲಿ ಹಗಲಿರುಳು ಮರಣ ಬಾರದಂತೆ ವರ ಪಡೆದುಕೊಂಡಿದ್ದೀಯ. ನಿನ್ನ ಮರಣಕ್ಕಾಗಿ ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹ ಅವತಾರದಲ್ಲಿ ಬಂದು ನಿನ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಎದೆಯನ್ನು ಸೀಳಿ ನಿನ್ನ ಕರುಳನ್ನು ಬಗೆದು ನಿನ್ನ ರಕ್ತವನ್ನು ಕುಡಿದಿದ್ದೇನೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನನ್ನ ಜನ್ಮ ಪಾವನವಾಯಿತು. ನೀನು ನನ್ನ ಆಪ್ತ ಭಕ್ತ. ಸೂರ್ಯಚಂದ್ರ ಇರುವ ತನಕ ನಿನ್ನ ಕೀರ್ತಿ ಅಜರಾಮರವಾಗಲಿ. ಧನ್ಯವಾದಗಳು.
0: ಏಕಪಾತ್ರ ಅಭಿನಯ ನೆರವೇರಿಸಿದ ಅನ್ವಿತಾ ಇವರಿಗೆ ಧನ್ಯವಾದಗಳು. ಇದುವರೆಗೂ ಚಿನ್ನರ ಚಿಲಿಪಿಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದ್ದೀರಲ್ವಾ? ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗೀತಾ, ಸಹ ಶಿಕ್ಷಕರಾದ ಜ್ಯೋತಿ, ಶ್ಯಾಮಲಾ, ಚಂದ್ರಿಕಾ, ಅಭಿಲಾಷ್, ಶಿವರಾಜ್, ಅತಿಥಿ ಶಿಕ್ಷಕರಾದ ವಿನೋದ್, ಗೌರವ ಶಿಕ್ಷಕರಾದ ಶ್ವೇತಾ, ವಿಜೇತ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ, ತಲ್ಲೂರು ಕೋಟಿಬಾಗಿಲು ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತರು. ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
3: ನೋಡಿ ಅಂಕಲ್, ನನಗೆ ಬೇರೆ ಒಂದು ಲವ್ ಉಂಟು. ನನಗೆ ಯಾರು ಯಾವ ಹುಡುಗ ಹುಡುಗು ಅಗತ್ಯ ಇಲ್ಲ, ಆಯ್ತಾ? ಈಗಲೇ ತಗೊಳ್ಳಿ.
4: ಎಂತ ಜೋರು ಮಾರೇ, ಇವಳು ಇವಳನ್ನು ಲವ್ ಮಾಡಿ ಮದುವೆ ಆದವ ಸತ್ತವ ಅಂತ.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964177474 ಅಥವಾ 9686896274. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ May 31 ಆದಿತ್ಯವಾರ ಕೋಟೇಶ್ವರದ ಸಹನಾ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಳಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಬ್ರೋ, ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
2: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರಕಾಸ್ ಕಾಲೇಜ್ ಇದೆ ಅಲ್ಲ.
3: ಹೌದು, ಬನ್ನಿ ಕುಂದಾಪುರದ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ತಗೊಳ್ಬೇಕು ನಮ್ ಕಾಲೇಜಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ ಬನ್ನಿ ಭಂಡಾರಕರ್ಸ್ ಕಾಲೇಜಿಗೆ. ಅಡ್ಮಿಷನ್ಸ್ ಓಪನ್.
4: ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು

ಕುಂದ ಗಂಟೆಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಬೇಡ ಕೃಷ್ಣ ರಂಗಿನಾಟ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಶ್ರೋತೃ ಬಾಂಧವರೇ, ಹಿಂದಿನ ಕಾಲದ ಒಂದು ನೃತ್ಯ ಈಗಿನ ಕಾಲದ ಒಂದು ಚಿತ್ರದಲ್ಲಿ ಈ ರೀತಿಯಾದ ಒಂದು ನೃತ್ಯ ಇರುವುದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಅಪರೂಪದ ಹಳೆಯ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಚಿತ್ರಗೀತೆಯನ್ನ

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಗಿಲಿಗಿಲಿಗಿಲಿ ಗೀಲಕ್ ಕಾಲಗೆಜ್ಜೆ ಜಣಕ್ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
1: ಗಿಲಿಗಿಲಿ ಗಿಲಿ ಗಿಲಕ್ಕ ಕಾಲಿಗೆಜ್ಜೆ ಜನಕ್ಕ ಕೈಯ ಬಳೆ ಧನ.

ಕೊಲ್ಲ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ದಶಾವತಾರ ಎನ್ನುವಂತ ಒಂದು ಚಿತ್ರದ ಗೀತೆ. ವೈದೇಹಿ ಏನಾದಳು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1960ರಲ್ಲಿ ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಾವತಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ, ಮನ್ನಾಡೆ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕುಹು ಕುಹು ಎನ್ನುವಂತಹ ಒಂದು ಗೀತೆ, ಇದು ಕುವೆಂಪು ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಓಂ ನಮ ಶಿವಾಯ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕೂರಾಸಿ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡ ಒಂದು ವರ್ಷದ ಅದ್ಭುತವಾದ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕನ್ಯಾ ರತ್ನ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮೈಸೂರು ದಸರಾ ರಂಬೆ ಎನ್ನುವಂತಹ ಒಂದು ಗೀತೆಯನ್ನ ಟಿ ಎ ಮೋತಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕಣಗಳ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ರಲ್ಲಿ ತೆರೆ ಕಂಡಿರುವಂತಹ

0: ಪಾಪ ನಿನ್ನೆ ಇಂದ ಸುಂದರಿ
1: ನಿನ್ನ ಕಂಡು ಕಣ್ಣುರೀ.

0: ಆರಂಭೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಮಾಂಗಲ್ಯ ಯೋಗ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಗುಟ್ಟೇನಿದೆ ಗಟ್ಟಿ ಮಾತು ಎನ್ನುವಂತ ಒಂದು ಗೀತೆ. ಇದು 1960 ತೆರೆ ಕಂಡಿರುವಂತ ಒಂದು ವರ್ಷ. ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತ ಬಾಂಧವರೇ, 1950-64 ದಶಕದ ಹಾಡುಗಳನ್ನ ಕೇಳಬೇಕೆ? ಹಾಗಿದ್ದರೆ ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತ ಅಮರ ಮಧುರ ಪ್ರೇಮ ಎನ್ನುವಂತ ಒಂದು ಅದ್ಭುತವಾದಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮೆಲ್ಲುಸಿರೆ ಸವಿಗಾನ ಎನ್ನುವಂತಹ ಒಂದು ಗೀತೆಯನ್ನ ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ಘಂಟಸಾಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವ ವರ್ಷದ ಒಂದು ಅದ್ಭುತವಾದಂತಹ ಗೀತೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಇದೀಗ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬಹುದು ವೀರ ಕೇಸರಿ ಎಂದೊಡನೆ ಗೀತೆ ಬರುವುದು ಯಾವುದೆಂದರೆ ಸ್ವಾಭಿಮಾನದ ನಲ್ಲೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ ಶ್ರೋತೃ ಬಾಂಧವರೇ, ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇದೀಗ ನಾವೆಲ್ಲ ಸೇರಿ ಕೇಳಿ ಆನಂದಿಸೋಣ. ಈ ಒಂದು ಮುದ್ದಾದ ಚಿತ್ರಗೀತೆಯನ್ನ

ತುಂಗು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ ತುಂಗು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ ಕೀರ್ತಿ ತುಂಬನೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ನೀವು ಕೇಳ್ತಾ ಇದ್ದೀರಾ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೀರಕೇಸರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲ ನಿನಗಾಗಿ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗಾಳಿ ಗೋಪುರ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಘಂಟಸಾಲ ಹಾಗೂ ರೇಣುಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರೇ ನೀ ಚೆಲುವೆ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನು ಕೇಳೋಣ. ವೆಂಕಟ ರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದರಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರಿ ಚಂದ್ರಮ್ಮ ಎನ್ನುವಂತಹ ಒಂದು ಕರೀಂ ಖಾನ್ ಅವರ ಒಂದು ರಚನೆಯ ಈ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ವಿಜಯನಗರದ ವೀರ ಪುತ್ರ ಎನ್ನುವಂತ ಒಂದು ಚಿತ್ರದ ಗೀತೆ, ಅಪಾರ ಕೀರ್ತಿ ಪಡೆದ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ, ಇದು 1961 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿ ಯಾವ ನಮ್ನಿ ಹೊಡಿತ್ರಿ? ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ? ಇಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತೆ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ. ಲಕ್ಷ್ಮಣಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದು 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಖಾತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಯ್ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ ಹೇಗೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದು ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೇ ಅಮೃತ ವಿಷ ತಂತ್ರಗಾಣಿ, ಹಂಗೆ ಯಾವ್ದು ಅತಿ ಅಪ್ಪಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬ್
2: ಹಾಕಿದ್ರ. ಏ ಬೊಬ್ಬರ್ಯಾ
3: ಹೇಳ.

0: ಬಲಣ್ಣ, ಕೈಗೆ ಈ ನಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊದ್ದು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದಷ್ಟು ಕೂಡುದಾ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ್ರೆ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡೊಂದ್ ಮೂಡನ್ ಮೀನ್ ಸಿಕ್ಕದ್ದ? ಕೈ ಹಾಕುಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ? ಚಾನ್ಸ್ ಹೊಡೆದ್ರಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ, ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ. ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವ್ ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದ್ದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್.
0: ಅಲ್ಲ ಅದು ನೀ ಎಂತ ಮಾಡುದ? ಎಂತ ಮಾಡುದ? ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹ್ಯಾಗ್ ವಿಲೇವಾರಿ ಮಾಡ್ಕಂದ್ರೆ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೈಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನಾ? ನಂದೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
2: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪ್ ಆಯ್ತು? ರಾತ್ರಿ ಇಲ್ಲ, ನಿದ್ರಿ ಇಲ್ಲ ಕಾಂತಲ್ಲ, ಎಂತ ಆಟಕ್ಕೆ ಹೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ನ ಗಂಡಿನ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಾಗ ನಿನ್ನೆ ನಿಮ್ಮ ಮನೆ ಒಳಗೆ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹಾರಿ, ಮತ್ತೆ
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌನ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪು ಕೇಳಿ. ಅದ್ರಲ್ಲಿ ಅವನು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
0: ಅದನ್ನು ಒಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುವುದಿಲ್ಲ. ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕು ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚೆಟ್ ಹಾರ್ತು. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸ್ರಿ ಹೇಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ಲದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರಿಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
0: ಏ ಬೊಬ್ಬರಿಯಾ?

Hari Allah menghina, ratu Allah menghina.

0: ಕೂಲ್ ಬಿಯಾಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೇ ಬೆನ್ನ ಬರಿಬೇಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮ್ಗೆ ಯಾಕೆ ಮಕ್ಕಳು ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಂಬ್ರ ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೇಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ
1: ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ಬೇಕು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯ್ ಮರ ಇತ್ತ ಎಲ್ಲ ಮೈನ್ ಮರ ಇತ್ತ ಎಲ್ಲ ಕೋಳಿ ಪಡಿ ಇತ್ತ ಅಂದಲ್ಲಿ ಊರ್ ಮೇಲೆ ಬಳಕತಿರ್ಗದಲ್ದ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿರ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಸುಮ್ನೆ ಮರ ಮಕ್ಕಳ ಮರಿ ಎದ್ರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮ ಕೊಟ್ಟಿಗೆ ಶಾಲಿ ಬಿಟ್ಟು ಬಂದಿ
0: ಏ ಬೊಬ್ಬರ್ಯಾ

हरि आजा प्रभु आजा।

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಲಕ್ಷ್ಮಣ್ಣ, ಎಂತದ್ದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ, ಅಂತದ್ ಎಂತ ಇತ್ ಮಾರ್ರೆ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದ್ದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜಾ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ, ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳ ನಮ್ ತರ ಆಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳ ಮನಿ ಎಲ್ಲ ಮಾಡ್ಕೊಂತ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ,
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ? ನಿನ್ನ
0: ಏ ಬೊಬ್ಬರ್ಯ.
3: ಸುಶೀಲಾ, ಏ ಸುಶೀಲಾ, ಅಯ್ಯಯ್ಯ ಎಂತ ಹೆಂಗ್ಸೆ ಗಂಟಿ ಗಲಿತೆ? ಒಂದ್ ಗಳಿಗೆ ಒಳ್ಳೆದಿರತ್, ಒಂದ್ ಗಳಿಗೆ ಕಟ್ಟದಿರತ್, ಇಡೀ ಹೊತ್ತು ಬರ್ಲದೇಕಂದಂಗಾರೆ. ಇಲ್ಕಣ್ ಇಲ್ಕಣ್, ನಿನ್ ಮಾತ್ ತಪ್ಸ್ಬೇಡ. ಅಲ್ಲ ನಮ್ಮನಿ ಗಂಡಿಗೆ ಹೊಡೆದ ಎಂತಕ್ಕೆ? ಆ ಗಂಡಿ ಇಪ್ಳು ಕಟ್ಕ ಮರ್ಕತ್ ಕಾಣಲ್. ಅಲ್ಲ ಎಂತಕ್ಕೆ ನಮ್ಮನಿ ಗಂಡಿಗೆ ಹೊಡೆದ?
4: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ, ಇಲ್ದಿರೆ ನಿನ್ನೆ ಬೈಯಾಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗೆ ಸಮಾ ಕೊಟ್ಟೆ. ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬನ ಗಿಡ್ದಂಗೆ ಎಲೆ ಇಲ್ದಿರೆ ನಾಳೆ ಚಿಗುರು ಕುಸಾಕ್. ಅದೇ ನನ್ ಗಂಡಿಗೆ ಅಂತಾರು ಆಯ್ರೆ ಎಂತ ಕತಿ?
5: ಇರ್ಲಿ ಬಿಡ, ನಂಗೇನ್ ಹೊಡೆದಕ್ ಬೇಜಾರಾಯ್ಲ. ಮೊನ್ನೆ ನಿನ್ ಹರ್ಗೆ ಗುತ್ತಿ ಮೇಯ್ ತಂದಿಕೆ ನಮ್ಮನಿ ಕರೀನ್ ಮುಂಗಲ್ ಗಂಟಿ ತಮ್ಮಿಕೊಳ್ ತಕ ಸಮಾ ಕೊಟ್ಟೆಲ್ಲ.
3: ಗಂಟಿಯು ಮನ್ಸರು ಒಂದೇ ಮರತಿ ಹಂಗಾರೆ?
5: ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸರ್ಕಿಂತ ಹೆಚ್ಚಾಗಿ ಕಂಡ್ಕೊಂಡಿದ್ದೆ ನಾನು.
3: ಅಯ್ಯ ಅಬ್ಬ, ಲೋಕದಂಗ್ ಎಲ್ಲೂ ಈ ನಮ್ಮನಿ ಕಾಣ್ಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕತ್ತಮ್ರ. ಹಳತಲ್ಲ ನೆನ್ಬಿಡ್ಬೇಡ ಸುಶೀಲಾ ನೀನ. ಆಗಳಿಗ್ ನಿನ್ ಮಾಯಿ ಮೀನ್ ಗಸಿ ಕಾಯ್ಕಡಿ ಇಲ್ಲ ಅಂದಳಿ, ಎರಡ್ ಪೌನಿಂಗ್ ನಮ್ಮನಿ ಕಾಯ್ ತಕೋ ಹತ್ತಿದ್ದಾಳ.
5: ನೀನ್ ಬರೀ ಕಾಯ್ಕಡಿ ಸುದ್ದಿ ಮಾತಾಡ್ತೆ. ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ್ ಮಿಸದ್ ಯಾರ? ಅದೇ ನನ್ ಮಾಯಿ. ಆ ಮಾಯಿ ಬಗ್ಗೆ ಮಾತಾಡ್ತಲ್ಲ ನೀನ.
3: ಹ್ಮ್ ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತ್. ನೀನ ನಿಮ್ ಮನೆಯರ ಎಲ್ಲ ಬರೀ ಅನ್ಯಾಯ ಮಾಡುದಾಯ್ತ್.
5: ಎಂತ ಎಂತ ನಮ್ಮ ಮನೆಯರ? ನಿನ್ ಗಂಡ ಬೈಯಾರ್ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಗ್ಸ್ರ ಮಕ್ಳಿದ್ದು ಅಂದಳಿ ಇಲ್ಲ.
3: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮೀಂದ್ರ ನಿಂಗೇನ್?
5: ನಿನ್ ಗಂಡ ಬಾಮಿ ಕಟ್ಟಂಗಾರು ಮೀಲಿ ಹಂಗರ್ ಕಟ್ಟಂಗಾರು ಮೀಲಿ, ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್, ಅದ್ ಸರಿ ಹಂಗಾರ?
3: ಅಲ್ಲ ಹಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
5: ಏನ ಹೇಳುದ?
6: ಅಲ್ಲ ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರೆ ಕೂಗುದ ಎಲ್ಲಿವರಿಕೆ ಅಂತ ಗೊತ್ತಿತ್ತಾ? ನೆರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ. ಇಡೀ ದಿನ ಕಚ್ಕಂದಲ್ಲ, ನಾಳೆಗ್ ಅವಳಿಗೆ ಅಂತರೋ ನೀನ್ ಬರ್ಕ, ನಿನ್ಗೆ ಅಂತರೋ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
5: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗ್ ಹೂಡ್ಕಂತಿತ್ತ. ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗ್ ಅಕ್ಕಿ ಕೊಡು ಉಮೇಶ್ ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಾಳ್ ಕಾಣ್. ಹೋಯ್ ತಪ್ಸ ಹೋಗ.
6: ಏ ಬಬ್ಬರ್ಯ, ಹಲೋ
1: ಎಂತ ಕಡ ಇನ್ನು ಹೇಳಿಯ ಮನೆ ಕಂಡಿದ್ಯಾ? ಎಂತ ಕಾಲೇಜ್ ಪಪ್ಪ ಅಂತ ಸಿಗಿಲ್ಲ ನೀನ?
6: ಕಾಲೇಜ ಇವತ್ ರಜಿ ಅಲ್ಲ ಮಾರೆ.
1: ಎಂತ ರಜಿಯ? ಮೆಸೇಜ್ ಬರಲ ಇವತ್ತು?
6: ಕಾಲೇಜ್ ರಜಿ ಅಲ್ಲ, ನಾನ್ ರಜಿ.
1: ಅಲ್ಲ ಮಾರೆ, ಮೊದ್ಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಮಾರೆ ನಿಂದ. ಮತ್ ರಜಿಯ? ಎಂತಕ್ ರಜಿ ಇವತ್ತು?
6: ಇವತ್ ರಕ್ಷಾಬಂಧನ ಅಲ್ಲ ಮಾರೆ.
1: ಹೋ ಇವತ್ ರಕ್ಷಾಬಂಧನ ಅಲ್ಲ, ಹಾಗಾದ್ರೆ ನಾನು ಕಾಲೇಜಿಗೆ ಗೊತ್ತಿಲ್ಲ.
6: ಎಂತ ಕಾಲೇಜಿಗೆ ಗೊತ್ತಿಲ್ಲ? ಎಂತ ಕಡೆ ಕಾಲೇಜಿಗೆ ಗೊತ್ತಿಲ್ಲ?
1: ನೀವು ಸುಮ್ನೆ ಕಣಿ ಅಪ್ಪಯ್ಯ, ಇವತ್ ಕಾಲೇಜಿಗೆ ಅವ್ರು ಎಲ್ಲ ಹೆಣ್ಗಳು ರಾಕಿ ಕಟ್ತೋ, ನಾ ಕಾಲೇಜಿಗೆ ಗೊತ್ತಿಲ್ಲ.
6: ಹೋ ಮಾರ, ನೀವೆಲ್ಲ ಶಾಲೆಗೆ ಕಲ್ತು ಅಪ್ಪ ಅಪ್ಪಿನ ಸಾಂಕ್ವಾರ, ನಿನಗ್ ಗ್ಯಾಂಡಿ ಕಿಚ್ಚಡಿ ಹೊಗೆತೈತಿ. ಇದೆಂತ ಅಮ್ಮರ ಅಂತ ಪಟ್ಟಿ ಮಾಡ್ತಿದ್ರಿ?
3: ಅಯ್ಯೋ ಅಪ್ಪಯ್ಯ, ನಾನ್ ಪಟ್ಟಿ ಮಾಡ್ತಿದ್ದಲ್ಲ, ಈಗ ನೀ ಈ ಚೀಟಗಿದ್ದಿಷ್ಟು ರಾಕಿ ತಕ ಬಂದ.
6: ಇದೆಂತ ಪ್ರೀತಮ್ 5 ರೂಪಾಯಿ, ರತೀಶ 20 ರೂಪಾಯಿ, ವೈಭವ 30 ರೂಪಾಯಿ, ಗೋಪಾಲ 50 ರೂಪಾಯಿ, ಧನುಷ 8. ಎಂತ ಮಗ ಇದು?
3: ಹೌದಾ, ಅದೆಂತ ಗೊತ್ತಿತ್ತ ಅಪ್ಪಯ್ಯ? ಪ್ರೀತಮಣ್ಣ 10 ರೂಪಾಯಿ ಡೈರಿ ಮೇಲೆ ಕೊಡ್ತ, ರತೀಶಣ್ಣ 50 ರೂಪಾಯಿ ಡೈರಿ ಮೇಲೆ ಕೊಡ್ತ, ವೈಭವಣ್ಣ 100 ರೂಪಾಯಿ ಡೈರಿ ಮೇಲೆ ಕೊಡ್ತ, ಗೋಪಾಲಣ್ಣ ₹500 ಕ್ಯಾಶ್ ಕೊಡ್ತ. ಅದಕ್ಕೆ ಅವ್ರು ಕೊಡೋ ಗಿಫ್ಟ್ ಮೇಲೆ ಅವ್ರಿಗೆ ಯಾವ ರಾಗಿ ಕಟ್ಟುದಂದಲ್ಲಿ ಡಿಸೈಡ್ ಆಗ.
0: ಈ ಎಂಟಣಿ ಧನುಷ್ ಯಾರು?
3: ಅಯ್ಯೋ, ಆ ಧನುಷ್ ಅಣ್ಣ ಎಂತದೂ ಕೊಡುದಿಲ್ಲ, ಅದಕ್ಕೆ ಅವನಿಗೆ ಎಂಟಣಿ ರಾಗಿ ಕಟ್ಟುದ್. ದಿಸ್ ಇಸ್ ಬಿಸ್ನೆಸ್ ಅಪ್ಪಯ್ಯ, ಬಿಸ್ನೆಸ್.
0: ಇವನ್ ಕೆಲಸ ಮಾಡ್ ಮಗ, ಆ ಧನುಷಂಗೆ ಎಂಟಣಿ ರಾಕಿಯೂ ಬೇಡ. ಅಲ್ಲಿ ಕೋಳಿ ಕೂಡ ಮೇಲೆ ದನಿದ್ ಮೇವು ಬಳ್ಳಿ ಇತ್ಕಣ್, ಅದನ್ನ ತಗೊಂಡ ಕೊಟ್ಟೆ. ನಿಮ್ಮಿಬ್ರು ನನ್ ಮಕ್ಕಳೊಂದಲ್ಲಿ ಹೇಳ್ಕೊಂಬಕ್ಕೆ ನಾಚಿಕೆತ್ ಮಾರ. ಒಬ್ಬ ರಾಕಿ ಹಬ್ಬ ಅಂದಳಿ ಕಾಲೇಜ್ ರಜೆ ಹಿಕ್ಕಂಡು ಮುಚ್ಚಕ ಮನಿ ಕಂಡಿದ್ದ. ನಿನ್ ಕಂಡ್ರೆ ₹10 ರಾಕಿ ಎಂಟಣಿ ರಾಕಿ ಅಂದಳಿ ಬಿಸ್ನೆಸ್ ಮಾತಾಡ್ತೆ. ನಿಜವಾಗಿ ರಾಕಿ ಹಬ್ಬದ ಮರ್ಯಾದೆ ತೆಗಿತಿದ್ರಿ ಮಾರ ನೀವು. ರಕ್ಷಾಬಂಧನ ಅಂದ್ರೆ ಎಂತ? ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ್ ಬಾಂಧವ್ಯ ಎಂಬುದು ಯಾವತ್ತೂ ಗಟ್ಟಿಯಾಗಿರ್ಲಿ, ತಂಗಿಗೆ ಅಣ್ಣ ಯಾವಾಗ್ಲೂ ರಕ್ಷೆ ಆಗಿರ್ಲಿ ಅಂದಳಿ. ನಿಮ್ಮಂತವ ಅದನ್ನ ಬಿಸ್ನೆಸ್ ಮಾಡ್ಕೊಂಡಿರಿ, ನಮ್ ಕಾಲದಂಗೆಲ್ಲ ಹಿಂಗಿರ್ಲ ಮಾರ.
3: ಸಾರಿ ಅಪ್ಪಯ್ಯ.
0: ಇರ್ಲಿ ಬಿಡ, ನಿಂಗ್ ರಾಕಿ ಅಲ್ದ ತಕ ಬತ್ತಿದ್ದಾಳೆ.
3: ಹಾ ಹಾ ಅಪ್ಪಯ್ಯ, ಪಕ್ಕದ ಮನೆ ನಿರ್ಮಲಾ ಆಂಟಿ ನಿಮ್ಗೆ ರಾಕಿ ಕಟ್ಕಂದಳಿ ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಿದ್ರ, ಒಂಚೂರಾಚಿಗೆ ಹೋಗಿ ಬನ್ನಿ ಅಲ್ಲ.
0: ಎಂತ ನಿರ್ಮಲಾ ಆಂಟಿ ನಂಗ್ ರಾಕಿ ಕೊಡುದ? ಸುಮ್ಮನೆ ನಂಗೆ 60 ವರ್ಷ ಆದ್ದಲ್ದೇಣ, 60 ವರ್ಷ ಆದ್ಮೇಲೆ ರಾಗಿ ಕಟ್ಸ್ಕಂತ್ರ? ನಿಂಗೆ ಅಷ್ಟು ಗೊತ್ತಾದಿಲ್ಲ ಹಂಗಾರೆ, ಹೋಗ ಹೋಗೈತೆ.
3: ಏ ಬೊಬ್ಬರ್ಯಾ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

मिलन की बेला।

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕೂಲ್ ಬಿಯಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿನ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ
1: ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯಿ ಮರ ಇತ್ತ ಎಲ್ಲ ಮೈನ್ ಮರ ಇತ್ತ ಎಲ್ಲ ಕೋಳಿ ಪಡಿ ಇತ್ತ ಅಂದಲ್ಲಿ ಊರ್ ಮೇಲೆ ಬಳಕತಿರ್ಗದಲ್ದ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿರ ಅನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಸುಮ್ನೆ ಮರ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಲೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷೆ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ
0: ಏ ಬೊಬ್ಬರ್ಯಾ

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ ಎಂತ ಮಾಡ್ತಿದ್ರಿ ಮಾರ್ರೆ, ಪಾಪ ಆ ಮಗಿಗೆ ಆ ನಮ್ನಿ ಮಾಡಿದ್ರಿ. ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ ಲಕ್ಷ್ಮಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ, ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದು 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೋತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಗಿರ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರೋ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಒಬ್ಬದಿ ಹಿಂಗಿದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೆ ಅಮೃತ ವಿಷ ತಂತ್ರಗಾಣಿ ಹಾಂಗೆ, ಯಾವ್ದು ಅತಿಯಾಪುಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ
3: ಹೇಳ್ತಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ನಿನ್ನೆ ಹೊಗೆ ಮೀನು ಹಿಡ್ಕೋದ್ ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದಲು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
1: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
0: ಮನ್ಸ್ರ ಜಾತಿಯ ಮಾರ ನೀನ,
1: ಅದು ಜರಿಲಿ ಮಾರ್ರೆ. ಮೀನ್ ಗಿನ್ ಸಿಕ್ತಾ?
0: ಯೋ, ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ. ದೊಡ್ಡೊಂದ್ ಮೂಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
1: ಹೌದಾ? ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
0: ಪೂರ್ತಿ ಕೇಳ ಮಾರ್ರೆ. ಮೀನನ್ ಹಿಡ್ಕ ಚೀಲಕ್ ಹಾಕದ್ ಹೌದ್ ಮಾರ್ರೆ. ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ. ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
1: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
0: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ. ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್. ಅಲ್ಲ, ಅದ ನೀ ಎಂತ ಮಾಡುದ?
1: ಎಂತ ಮಾಡುದ? ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
0: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ. ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
1: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
0: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಐಪರ್.
1: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬತ್ತಿದ್ದೆ?
2: ನಾನಾ? ನಂದೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ. ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
3: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡಿ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮನೆ ವಾರಿ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿರ್. ಅದ್ರಲ್ಲಿ ಅವನು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ್ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲಿ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
2: ಅದನ್ನು ಒಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ. ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕು ನೆನ್ಪಾಯ್ತು ಮಾರ್ರೆ. ಅವ್ರ ಮನೆಗೆ ಹೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ನಮ್ದಾರು ಹೊಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚೆಟ್ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳ ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: सभी को प्यारी है पर जान से प्यारा देश।
1: धन्य धन्य बुंदेलखंड है,
0: अमर है झांसी की रानी,
1: अमर है झांसी।
2: ಏನ್ ಲಕ್ಷ್ಮಣ್ಣ, ಎಂತದು ಹುಡ್ತಾ ಇದ್ರಿ?
3: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
2: ಓ ಅದ್ಕೆ ಮನೆ ತುಂಬಾ ಜನ?
3: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ, ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ? ಈಗ
3: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜಾ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಾಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ?
3: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ,
3: ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಪ್ಪಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ತಂತೋ. ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದ ಸಾಯ್ಲಿ, ನಿನ್ ಕೈಗೆ ಎಂತ ಪಾತ್ರ ಅದ? ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
3: ಕೋಳಿ ಹೈಡಿ ಹುಂಜುವ?
2: ಒಂದ್ ಹುಂಜ ಒಂದ್ ಹೈಡಿ.
3: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
2: ಏ ಬೊಬ್ಬರ್ಯಾ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
2: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
1: ಇದೆಂತ ನಂಗೆ ತಾಚಿ ಹೇಳದ್ದ?
2: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
1: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
2: ಈ ಹೆಂಗ್ ಇಷ್ಟು ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
1: ಎಂತಂದೆ?
2: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳು ಹಾಕಿ ಇಟ್ಟಿದೆ, ಉಣಿಯಕ್ಕ.
1: ನೀ ಎಲ್ಲಿಗೂ ಆತೆ?
2: ಅಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತಿ ಎಲ್ಲಿಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗೆ ಹಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತು.
1: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನ
2: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕಬ ಅಂದಿದ.
1: ಮನೆಯವ್ರನ್ನೆಲ್ಲ ಕರ್ಕಬ ಅಂದಿದ್ದಾಳ, ಹಂಗ ನಾ ಬೇಡ್ದ.
2: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪು ಪಲ್ಲಕ್ಕಿ ತರ್ಸ್ಕಷ್ಟೇನ್.
1: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
2: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
1: ನಂಗ್ ಕೂಳಾಗ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ, ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
2: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ಗೆ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೇ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
1: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ. ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
2: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
1: ಎಂತ ಎಂತ ಹೊಡಿತ ನಂಗೆ ಹೊಡಿತ್ಯ?
2: ಅಯ್ಯೋ
1: ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ ಮಗಿನ ಹೇರ್ದಳೋ, ಯಾರು ಬದಿಯೋ.
3: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚೆ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
1: ಕಾಣ್ ಮಗ, ನೀನು ಹೆಂಡ್ತಿ ನನ್ ಮ್ಯಾಳಿ ಒತ್ತು ಬತ್ತಳ.
2: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ನ ಅಪ್ಪಿ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಂಡೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
1: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
3: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ, ನಾನ್ ಅಲ್ಲಿ ಕೊಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
2: ಹೋಯ್ ಅದ್ ಸುಧಾರಾಣಿ ಅಲ್ಲ ಸುಧಾರಣೆ,
3: ಸೊಡ್ ಮೇಲೆ ಬಿಡ್ತೆ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ, ಹಾಂಗೆ ಮಾಯಿನ ಹೆತ್ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅಂದಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಾಣ.
2: ಏ ಬಬ್ಬರ್ಯಾ.
0: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ఇప్పుడు జాబ్ బిసాకి కుందాపూర్ కన్నడ మాట్లాడి.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಹೇ ದೇವ್ರೆ, ಅಲ್ಲ ಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ ಬೀಜ ಕೊಳಿತಂದಿಳಿ ನಾನೇ.

0: 106 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕೇಳೇ ಸಖಿಯಲ್ಲಿ. ಹೌದು, ಕೇಳೇ ಸಖಿ ಒಂಥರ ಸ್ಪೆಷಲ್ಲೇ, ಯಾಕೆಂದರೆ ಕೇಳೇ ಸಖಿಯಲ್ಲಿ ಯಾವುದೇ ಸಖಿ ಬಂದು ಇದರ ಸೀಟಲ್ಲಿ ಕೂತ್ಕೊಂಡ್ರೆ ಅವರು ನಿಜವಾಗ್ಲೂ ಇನ್ನು ಉಳಿದ ಸಖಿಯರು ಕೇಳಿಸ್ಕೊಳ್ಳಬಹುದಾದಂಥ ಸಾಧನೆಯನ್ನು ಮಾಡಿರೋ ಅಂತೇಳಿ ಅರ್ಥ. ಇವತ್ತು ನಮ್ಮ ಕೇಳೇ ಸಖಿಯಲ್ಲಿ ಯಾರಿದ್ರು ಅಂದ್ಕೇಂದ್ರೆ ಆಶಾ ಆಚಾರ್ಯ. ಇವರು ಇಡೂರು ಕುಂಜಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ಕರೆಕ್ಟಾಗಿ ಹೇಳ್ನಾ? ನಮಸ್ಕಾರ ಆಶಾ ಆಚಾರ್ಯ ಅವರೇ.
2: ನಮಸ್ತೆ ಮೇಡಮ್,
1: ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ಹೇಗಿದ್ರಿ, ಹುಷಾರಿದ್ರಿಯಾ?
2: ಆರಾಮಿದ್ದೇನೆ.
1: ಆರಾಮಿದ್ರಿಯಾ? ನಮ್ಮ ಖುಷಿ ಅಂತಂದ್ರೆ ನಮ್ಮ ಭಂಡಾರ್ಕರ್ಸ್ ಕಾಲೇಜಲ್ಲಿ 2014ರಲ್ಲ ಅದರಲ್ಲಿ ಜರ್ನಲಿಸಂ ಪತ್ರಿಕೋದ್ಯಮವನ್ನ ಮುಗಿಸಿ ಹೋದವ್ರು ನೀವು. ಪತ್ರಿಕೋದ್ಯಮವನ್ನು ಮುಗಿಸಿ ಹೋದವ್ರು ರಾಜಕೀಯಕ್ಕೆ ಯಾಕೆ ಹೋದ್ರಿ ಅಂತ ಒಂದು ಕುತೂಹಲ.
2: ಇಲ್ಲ ಮೇಡಮ್, ಪತ್ರಿಕೋದ್ಯಮ ಆದ ನಂತರ ನಾನು MSW ಮಾಡಿದ್ದೇನೆ. ಒಂದು ವರ್ಷ. ಹೌದು, ಒಂದೇ ವರ್ಷ ಮಿಲಾಗ್ರಿಸ್ ಕಾಲೇಜಲ್ಲಿ ಮಾಡಿದ್ದು. ತದನಂತರ ಮದುವೆ ಆದ ನಂತರ ನಾನು ಬಿಟ್ಟು ಡಿಸ್ಕಂಟಿನ್ಯೂ ಆಯ್ತು ನಂದು ಕಾಲೇಜ್ ಲೈಫು. ಅದಾದ ನಂತರ ಬಹುಶಃ ಮ್ಯಾರೇಜ್ ಆಗಿ ಒಂದು 3-4 ಇಯರ್ಸ್ ನಾನು ಮನೇಲೇ ಇದ್ದೆ. ಅಂದ್ರೆ ಅಂಥದ್ದೇನು ಮಾಡಬೇಕು ಆ ಥರ ಎಂತ ಇರಲಿಲ್ಲ. ಬಟ್ ರಾಜಕೀಯ ನಂಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇದ್ದಿತ್ತು, ಏನಾದರೂ ಚಾನ್ಸ್ ಸಿಕ್ಕರೆ ಅಂತ.
1: ಸಿಕ್ಕರು ಹಾಪದೆ ಅಂತ ಇದ್ದಿತ್ತು.
2: ಬಟ್ ಆ ಮೊಮೆಂಟ್ ಅಲ್ಲಿ ತುಪ್ಪ ಜಾರಿ ರೊಟ್ಟಿಗೆ ಬಿತ್ತಂತ ಹೇಳ್ತಾರಲ್ಲ, ಆ ಮೊಮೆಂಟ್ ಅಲ್ಲಿ ಕ್ಯಾಟಗರಿ ಬರ್ತದೆ, ಸೆಲೆಕ್ಷನ್ ಆಗ್ತೇನೆ, ಎಲೆಕ್ಷನ್ಗೂ ನಿಲ್ತೇನೆ, ಹೈ ಲೀಡ್ ಅಲ್ಲೂ ಗೆಲ್ತೇನೆ, ತದನಂತರ ನಾನು ಮೆಂಬರ್ ಆಗ್ತೇನೆ.
1: ಅಲ್ಲ ಮಾರೆ, ನಿಮ್ಗೆ ಹೆದರಿಕೆ ಇಲ್ಲ? ಅಬ್ಬಾ, ಈ ರಾಜಕೀಯ ಎಲ್ಲ ನಮ್ಗೆ ಅಂತ ಕಬ್ಯ ಇದೆಲ್ಲ ಬ್ಯಾಡ್ದೆ, ಯಾರಲ್ಲೋ ಹಿಡ್ಕೊಂಡ ಅಂತ.
2: ಫಸ್ಟ್ ಟೈಮ್ ಮನೆಗೆ ನಾನು ರಾಜಕೀಯ ಅಂತ ಫಸ್ಟ್ ಟೈಮ್ ಹೇಳಿದ ಕೂಡಲೇ ಅಪ್ಪಂದು ಒಂದೇ ಮಾತು, ಬೇಡ ಇದು ನಿಮ್ಗೆಲ್ಲ ಸೂಟ್ ಆತಿಲ್ಲ, ಬೇಡ ಈ ಕಿರಿಕಿರಿ ನಿಂಗೆ ಯಾಕೆ ಅಂತೇಳಿ. ಆದ್ರೂ ಮನ್ಸಲ್ಲೇನು ಇರ್ಲಿ ನೋಡುವ, ಕಿರಿಕಿರಿಯಲ್ಲೇ ಹೋಗುವ, ಏನಾಗತ್ ನೋಡುವ ಅಂತೇಳಿ ಒಂದು ಆಸೆ.
1: ಓ,
2: ಆಸೆಯಿಂದ ನಾನು ಎಲೆಕ್ಷನ್ಗೂ ನಿಂತೆ.
1: ಅಲ್ಲ, ಎಲೆಕ್ಷನ್ ನಿಲ್ವತ್ತಿಗೆ ಧೈರ್ಯ ಇದ್ದಿತ್ತ ಗೆಲ್ತ್ರಿ ಅಂತ?
2: ಗೆಲ್ತೆ ಅಂತ ಧೈರ್ಯ ಇದ್ದಿತ್ತು.
1: ಗ್ರಾಮ ಪಂಚಾಯತ್ ನಾನು ಎಲೆಕ್ಷನ್ ಅಲ್ಲಿ ಗೆದ್ದವ್ರನ್ನೆಲ್ಲ ಕಂಡಿದೆ. ಈಗ ಮಹಿಳೆಯರು ಹೆಚ್ಚಾಗಿ, ಈಗ ಮಹಿಳೆಯರು ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಇಪ್ಪದ, ಅವ್ರಿಗೊಂದ್ ದೊಡ್ಡ ಹಾರ ಹಾಕಿ ಮೆರವಣಿಗೆ ಎಲ್ಲ ಮಾಡ್ಕೊಂಡು, ಆ ಟೈಮಲ್ಲಿ ಹೆಂಗಿತ್ತು ರೋಮಾಂಚನ?
2: ಅದು ಸಿಕ್ಕಾಪಟ್ಟೆ. ಆ ಮೂಮೆಂಟ್, ಆ ಲಾಸ್ಟ್ ರಿಸಲ್ಟ್ ದಿನ, ಫೈನಲ್ ರಿಸಲ್ಟ್ ದಿನ ಸಿಕ್ಕಾಪಟ್ಟೆ ಭಯ ಇದ್ದಿತ್ತು. ಗೆಲ್ತೇವ ಅನ್ನೋದ್ಕಿಂತ ಏನಾದ್ರೂ ಆದ್ರೆ ಅಂತ ಹೇಳಿ,
1: ಗೆಲ್ದಿರೇ
2: ಅಂತ ಹೇಳಿ ಹೆದರಿಕೆ ಇದ್ದಿತ್ತು. ಬಟ್ ಗೆತ್ತು, ಆ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿದ್ದಿತ್ತು, ಸಿಕ್ಕಾಪಟ್ಟೆ ಜೋರಾಗಿದ್ದಿತ್ತು. ಅದ್ ಬಿಡಿ, ಕೇಳೋದೇ ಬೇಡ, ನಿಮ್ಗೆ ಗೊತ್ತಿರತ್ತ, ಚೆನ್ನಾಗಿದ್ದಿತ್ತು.
1: ಸೊ ಒಂದು ಖುಷಿ ಅಲ್ಲ,
2: ಸಿಕ್ಕಾಪಟ್ಟೆ ಖುಷಿ.
1: ಪ್ರಥಮ ಪ್ರಜೆ ಗ್ರಾಮದ್ದು,
2: ಪ್ರಥಮ ಪ್ರಜೆ ಆಮೇಲೆ ಆದದ್ದು. ಫಸ್ಟ್ ಮೆಂಬರ್
1: ಅದೇ, ಮೊದಲು ಮೆಂಬರ್, ಕಡಿಗ್ ಪ್ರಥಮ ಪ್ರಜೆ. ಓ, ಫಸ್ಟ್ ನೀವು ಮೆಂಬರ್ ಆದದ್ದು?
2: 2.5 ವರ್ಷಗಳ ಕಾಲ ಮೆಂಬರ್ ಹಾಗೆ ಇದ್ದದ್ದು.
1: ಕಡೆಗೆ ಅಧ್ಯಕ್ಷರ ಕಾನ್ಫಿಡೆನ್ಸ್ ಬೇರೆಯವ್ರಿಗೆ ಬಂದ, ನಿಮ್ಗೆ ಬಂದದ್ದ?
2: ಇಲ್ಲ, ಜನರಲ್ ಲೇಡಿ ಅಂತ ಹೇಳಿ ಬಂತು. ಅದರಿಂದ ಲೇಡಿ 6 ಜನ ಇದ್ದಿತ್ತು ನಾವು, ಅದ್ರಲ್ಲಿ ನನ್ನನ್ನು ಸೆಲೆಕ್ಷನ್ ಮಾಡಿ.
1: ನಿಮ್ದೇ ಪೈಪೋಟಿ ಹೆಣ್ಮಕ್ಳದ್ದೇ?
2: ಹಾ, ಹೆಣ್ಮಕ್ಳದ್ದೇ.
1: ಅಲ್ಲ, ಹೆಂಗ್ ಅನ್ಸುತ್ತೆ, ಯೂಶ್ವಲಿ ನನ್ನ ಗ್ರಾಮ ಪಂಚಾಯತ್ನಲ್ಲಿ ಈ ಮಹಿಳೆಯರ ಅಧ್ಯಕ್ಷರ ಅಥವಾ ಅಧ್ಯಕ್ಷರಾದಾಗ ಸ್ಪೆಷಲಿ ಡಿಸಿಷನ್ ಅವ್ರು ತಕಂತಿಲ್ಲ, ನಾನು ಅಬ್ಸರ್ವ್ ಮಾಡ್ದಂಗೆ. ಅಲ್ಲಿ ಹಿಂದ್ಗಡೆ ಪುರುಷರೇ ಯಾರು ಅವ್ರನ್ನ ಗೆಲ್ಲಿಸಿರ್ತಾರೆ, ಅವರಿಗೆ ಬೆಂಬಲವಾಗಿ ಸಹಕಾರ ಕೊಟ್ಟಿರ್ತಾರೆ, ಅವ್ರದ್ದೇ ಡಿಸಿಷನ್ ಇರುತ್ತೆ, ಮಂಡಿ ಅವರೇ. ಇವ್ರು ಕೂಕಂದು ಮಾತ್ರ ಇಲ್ಲ. ಅದನ್ ಕಂಡಾಗ ನಂಗೆ ತುಂಬಾ ಸಲ ಬೇಸರ ಹಾಕುದು ಇತ್ತು, ಇದು ಯಾಕೆ ಹಿಂಗಾತಿತ್ತು ಅಂತ. ನಿಮ್ದು ಹೆಂಗಿತ್ತು?
2: ಇಲ್ಲ, ಆತರ ಎಂತ ಸಿಚುವೇಶನ್ ಇಲ್ಲ. ಕೆಲವೊಂದು ನಿರ್ಧಾರಕ್ಕೆ ಈಗ ನಾವು 8-12 ಜನ ಮೆಂಬರ್ ಇದ್ದೇವೆ, ಅವ್ರನ್ನ ಕೇಳಿ ನಿರ್ಧಾರ ತಗೊಂಡ್ಬೇಕಾಗತ್ತೆ.
1: ಅಲ್ಲ, ಕೆಲವು ನಿರ್ಧಾರಗಳು ಚರ್ಚೆ
2: ಮಾಡ್ಬೇಕು ಅಂತದಂತೇಳಿ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಯಾವತ್ತೂ ಇರಲಿಲ್ಲ.
1: ಚರ್ಚೆ ಮಾಡಿ ನಿರ್ಧಾರ ತಗೊಂಡ್ರು.
2: ಪಂಚಾಯತ್ ಅಲ್ಲಿ PDO ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ಸ್ಟಾಫ್ಸ್ ಇದ್ದಾರೆ, ಎಲ್ಲರೂ ಒಂಥರ ಒಗ್ಗಟ್ಟಾಗಿ ಇದ್ಕೊಂಡೆ ಕೆಲಸ ಮಾಡಿ.
1: ನಂಗಿದೆ ಅನ್ಸಿದ್ದು, ಎಂತ ಗೊತ್ತಾ ಆಶಾ ಅವ್ರೆ, ಸಿ ನಮ್ದು ಪ್ರಜಾಪ್ರಭುತ್ವ, ಎಲ್ರಿಗೂ ಅವಕಾಶಗಳು ಸಿಕ್ಕಕ್ಕೆಲ್ಲ ಸಮ. ಆದ್ರೆ ಈ ತರದ ಒಂದು ಸ್ಥಾನಕ್ಕೆ ಹೋಪತ್ತಿಗೆ ಅವರಿಗೆ ಸರಿಯಾದ ಎಜುಕೇಶನ್ನು ಇರ್ಕ, ತಿಳುವಳಿಕೆಯೂ ಇರ್ಕ, ಮತ್ತೆ ಯೋಚಿಸುವ, ನಿರ್ಧರಿಸುವ, ಅದಕ್ಕೆ ಬೇಕಾದ ಬೇಸಿಕ್ ಶಿಕ್ಷಣ, ಅಟ್ಲೀಸ್ಟ್ ಡಿಗ್ರಿ, ಮತ್ತೆ ಮಾತನಾಡೋದು ಗೊತ್ತಿರಬೇಕು. ಇಂಥವನ್ನು ಕನ್ಸಿಡರ್ ಮಾಡಕ್ಕೆ ಅನ್ನೋದು, ಬೇರೆ ಎಲ್ಲ ಇರಲಿ ಕನ್ಸಿಡರೇಷನ್ ಮಾಡಕ್ಕೆ, ಅದ್ರ ಜೊತೆಗೆ ಇದು ಇರಲಿ, ಇದಿಲ್ಲದಿದ್ರೆ ಸುಮ್ಮನೆ ಅವ್ರು ಕೂಕಂದಲ್ಲ ಮತ್ತಾರೋ ಅದ್ರದ್ದು ಆಡಳಿತ ಮಾಡೋದು, ಅದು ಪ್ರಜಾಪ್ರಭುತ್ವ ಹಿಂಗಿದೆಲ್ಲ ಬೇಕಾ ಅಂತಾನು ತುಂಬಾ ಸಲ ಅನ್ಸುದಿತ್ತಲ್ಲ. ಸೊ ಹಾಗಾಗಿ ಈ ತರ ನಿಮ್ ಕಣಗಿದ್ದಾರೆ ಒಬ್ರು ತಿಳುವಳಿಕೆ ಅಂದ್ರೆ ಸ್ವಲ್ಪ ಓದ್ಕೊಂಡಿರೋರು, ಮಾತಾಡ್ಲಿಕ್ಕೆ ಧೈರ್ಯ ಇರೋರು, ಇಂಥವರೆಲ್ಲ ಇದ್ರೆ ಒಂದು ಅಧ್ಯಕ್ಷ ಸ್ಥಾನಕ್ಕೊಂದು ಕಳಿ ಬಂದಾಗ ಎಂಥದೇ ಇರಲಿ, ನೀವು ಅಧ್ಯಕ್ಷರಾದ ನಂಗೆ ಭಾರಿ ಖುಷಿ ಆಯ್ತು. ಯಾಕಂದ್ರೆ ನೀವು ಜರ್ನಲಿಸಂ ಓದ್ಕೊಂಡಿದ್ದೀರಿ, ಲೈಕ್ ಮಾತಾಡ್ತೀರಿ, ಧೈರ್ಯ ಇದೆ, ಒಟ್ಟು ಆಸೆಯೂ ಇತ್ತು ನಿಮಗೆ. ಸೊ ಈಗ ಅಧ್ಯಕ್ಷರು ಆದ್ಮೇಲೆ ಎಂತೆಲ್ಲ ಕಾರ್ಯಗಳನ್ನು ನೀವು ನಿಮ್ಮ ಗ್ರಾಮದಲ್ಲಿ ಮಾಡ್ರಿ ಕಮಾದ್ ಒಂಚೂರು ಹೇಳಿ.
2: ಕಾರ್ಯಗಳು ಅಂತ ಹೇಳಿದ್ರೆ ನಮ್ದೆಲ್ಲ ಸಿಕ್ಕಾಪಟ್ಟೆ ರೂರಲ್ ತುಂಬಾ ಒಳಗಡೆ ಪ್ಲೇಸಸ್ ಎಲ್ಲ, ಹೊಸೂರು ಮತ್ತೆ ನಮ್ದು ಇಡೂರು ಕುಂಜಾಡಿ ಇರ್ಬೋದು, ಆ ಭಾಗದಲ್ಲೆಲ್ಲ ನೀರಿನ ಪ್ರಾಬ್ಲಮ್ ಎಲ್ಲ ಸಿಕ್ಕಾಪಟ್ಟೆ ನಮ್ಮಲ್ಲೆಲ್ಲ. ಸಿಕ್ಕಾಪಟ್ಟೆ ಅಂದ್ರೆ ಅಷ್ಟೊಂದು ಕಾಲ್ಸ್ ಚೊರೆ, ನಿಮ್ಗೆ ಗೊತ್ತಿರ್ಬೋದು ಈ ಗ್ರಾಮೀಣ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಚೊರೆ ಮಾಡ್ತಾರೆ ಜನರು. ಕೆಲವೊಂದು ಲ್ಯಾಂಡಿಂಗ್ ವಿಚಾರದಲ್ಲಿರ್ಬೋದು ಎಲ್ಲ ಚೊರೆಗಳಿರ್ತವೆ, ಅದನ್ನೆಲ್ಲ ಒಂಥರ ನಿಭಾಯಿಸ್ಕೊಂಡು ಹೋಗುವುದೇ ಆ ಮೂಮೆಂಟ್ ಅಲ್ಲಿ ಕಷ್ಟ. ಫಸ್ಟ್ ಫಸ್ಟ್ ನಮ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು, ಲೇಡೀಸ್ ಆದ್ರಿಂದ ಇರ್ಬೋದು ಅಥವಾ ಏನ್ ಕಾರಣ ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತಾಯಿತ್ತು ಎಲ್ಲದನ್ನು ನಿಭಾಯಿಸ್ಕೊಂಬಕ್ಕೆ. ಜನರು ಕಿರಿಕಿರಿ, ನಮಗೂ ಸ್ವಲ್ಪ ಅದರಲ್ಲಿ ಅಂದ್ರೆ ರಾಜಕೀಯ ಅನ್ನುವಂಥ ತುಂಬಾ ಇದೆ ಕಲಿಯುದು. ದಿನ ಅಂದ್ರೆ ದಿನಪ್ರತಿ ಹೊಸ ಹೊಸ ವಿಚಾರಗಳು ಬರ್ತವೆ, ಯಾವಾಗ್ಲೂ ಕಲಿಯುವಂಥದ್ದೇ ಇರ್ತದೆ ಹೊರತು ಕಲ್ತು ಮುಗಿತು ಅಂತ ಹೇಳಿ ಅದರಲ್ಲಿ ಇಲ್ಲ. ಹಾಗಾಗಿ ಅನುಭವಗಳು ತುಂಬಾ ತುಂಬಾ ಕೆಲಸಗಳಾಗಿವೆ. ನಮ್ದು ಅಂದ್ರೆ 15 ಫೈನಾನ್ಸ್ ವರ್ಕ್ಸ್ಗೆ ಇರ್ಬೋದು, ಅದೆಲ್ಲ ನಮ್ದು ವಾರ್ಡ್ ವೈಸ್ ನಾವು ಮಾಡ್ತಾ ಇರೋದು, ಅದೆಲ್ಲ ಆಗಿದೆ, ತುಂಬಾ ಕೆಲಸಗಳೆಲ್ಲ ಆಗಿದೆ.
1: ಈಗ ನಿಮ್ಗೆ ಈ ಜನ ಎಷ್ಟೊತ್ತಿಗೂ ಕಾಲ್ ಮಾಡ್ತಾರೆ, ಇದು ತಡಿಯ ಅಧ್ಯಕ್ಷಗೆ ಒಂದು ಫೋನ್ ಮಾಡ್ತೀವಿ ಅಂತ ಹೇಳಿ ಬತ್ತ, ನಿಮ್ಗೆ ಆಗಲ್ಲ ಅನ್ಸೋದಿದೆಯಾ ಇದು ಬ್ಯಾಡ ಇತ್ತು? ಬಿಕಾಸ್ ನೀವು ಒಂದು ಅಧ್ಯಕ್ಷ ಅನ್ನೋ ಒಂದು ಆ ಸ್ಥಾನದಲ್ಲಿ ಕೂತಾಗ ಅದ್ರ ಜವಾಬ್ದಾರಿ ದೊಡ್ಡದು, ಪಂಚಾಯತ್ ಗ್ರಾಮ ಪಂಚಾಯತ್ ಇಬ್ಬಕ್ಕೂ ಸಾಕು, ಬಟ್ ಅದಕ್ಕೆ ಎಲ್ಲರೂ ನಿಮ್ಮನೇ ಕೇಳ್ದಲ್ಲ ನಿಮ್ಮ ಊರಿಗೆ ನಿಮ್ಮ ಗ್ರಾಮಕ್ಕೆ. ಸೊ ಅಂತ ಸಂದರ್ಭ ಲೇಟ್ ನೈಟ್ ಕಾಲ್ ಬಪ್ಪಕ್ಕೂ ಸಾಕು, ಎಂತ ನೀರಿದಿಲ್ಲ, ಇಲ್ಲಿ ಚರಂಡಿ ಹಂಗಾಯ್ತು, ಇಲ್ಲಿ ಮಳೆಗಾಲದಲ್ಲಿ ಅದು ಮರ ಬಿತ್ತು, ಇಲ್ಲಿ ತೊಂತಿ ಕಂಬ ವಾರಿ ಆಯ್ತು, ಹಿಂಗೆಲ್ಲ ಹೇಳ್ಕೊಂಡು ಭತ್ತ ಇರುತ್ತೆ. ಸೊ ಅದನ್ನ ನೀವು ಎಷ್ಟು ಪ್ರೋ ಆಕ್ಟಿವ್ ಆಯ್ತಕ್ಕಂತ್ರಿ ಅಥವಾ ಅಯ್ಯೋ ಬೇಕಿತ್ತ ಅಂತ ಅನ್ಕಂತ್ರಿ?
2: ಹೌದು, ಅದೆಲ್ಲ ತುಂಬಾ ಕಷ್ಟ. ಹಿಂದಿನ ಸಾರಿ ಅಂತೂ ನಾವು ನಮ್ಮ ಪೀರಿಯಡ್ ಅಲ್ಲಿ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಗಾಳಿ ಹಿಂದಿನ ಆ ವರ್ಷದಲ್ಲಿ 2025 ಹಾಗೆ ಸಿಕ್ಕಾಪಟ್ಟೆ ಗಾಳಿ ಶಾಲೆಗಳಲ್ಲೆಲ್ಲ, ಅಂದ್ರೆ ಶಾಲೆ ಪಕ್ಕಗಳೆಲ್ಲ ಮರ ಬೀಳ್ತದೆ, ಹಾಗೆ ಹೀಗೆ ಏನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಅಂದ್ರೆ ಹೇಳಿದ ಕೂಡ್ಲೆ ಕಡಿಲಿಕ್ಕೆ ವ್ಯವಸ್ಥೆ ಅಂದ್ರೆ ಪಂಚಾಯತ್ ಅಂದ್ರೆ ಕೂಡ್ಲೆ ಹೇಳಿದ ಕೂಡ್ಲೆ ಹೋಗಿ ಮಾಡ್ಲಿಕ್ಕೆ ಆಗುದು, ಅದಕ್ಕೂ ಪ್ರೊಸೀಜರ್ ಇರ್ತದೆ. ಆ ರೀತಿಯಲ್ಲೆಲ್ಲ ತುಂಬಾ ಕಷ್ಟ ಆಗಿತ್ತು ಆ ಮೂಮೆಂಟಿಗೆಲ್ಲ. ಅದೆಲ್ಲ
1: ನಿಭಾಯಿಸಿದ್ರಿ ನೀವು? ಈಗ ಎಷ್ಟು ಟೈಮ್ ಆಯ್ತು ನಿಮ್ದು ಅವಧಿ? ಎಷ್ಟಾಯ್ತು ಈಗ ಅಧ್ಯಕ್ಷ?
2: ಮುಗೀತು ನಮ್ದು.
1: ಮುಗೀತಾ?
2: ಮುಗೀತು.
1: ಇನ್ ಮುಂದಿನ ಎಲೆಕ್ಷನ್?
2: ಎಲೆಕ್ಷನ್ ಗೊತ್ತಿಲ್ಲ ಯಾವಾಗಂತ.
1: ಬಂದ್ರೆ ನಿಲ್ತೀರಾ ಮತ್ತೆ ವಾಪಸ್?
2: ಡಾನ್ಸ್ ಸಿಕ್ಕ್ರೆ
1: ಜೋಶಿತ್ತ ಸಿಕ್ಕಾಪಟ್ಟೆ ಅಂತ ಅಡ್ಡಿಲ್ಲ ಇಲ್ಲಿ.
2: ಈಗ ಜೋಶ್ ಇತ್ತು,
1: ಜೋಶ್ ಇತ್ತಲ್ಲ, ಗುಡ್, ಕೀಪ್ ಇಟ್ ಅಪ್. ಈಗ ಅನುದಾನ ಅಂತ ಹೇಳ್ತೀರಿ, ಈಗ ಪಂಚಾಯತ್ಗಳಲ್ಲಿ ಎಂತಾರು ಈಗ ವಾಯ್ ನಮ್ದು ಒಂದು ರೋಡ್ ಕಾಮ್ ಕೆಡಿದೆ, ಹೊಂಡ ಬಿದ್ದು, ಈ ಮಳಿ ಬಪ್ಪತ್ತಿಗೆ ಹಳಿಯರಲ್ಲ ಅದ್ರಂಗ್ ಬಿದ್ದು ಮುಳುಕುದೇ ಸೈ, ಒಂದ್ ಸ್ವಲ್ಪ ಮಣ್ಣರ ಹಾಕಿ ಕೊಡಿ, ದುಡ್ಡಿಲ್ಲ ಅನ್ನೋದೇ ಇರತ್ತೆ. ಈಗ ನೀವೇನೇ ಒಂದ್ ಮಾಡ್ಕರೆ ಅಲ್ಲಿ ದುಡ್ಡಿರ್ಕಲ್ಲ, ಅನುದಾನ ಬರ್ಕಲ್ಲ, ಇದನ್ನೆಲ್ಲ ಹೆಂಗ್ ನಿಭಾಯಿಸ್ತ್ರಿ ಮಾರೇನ?
2: ಅದು ತುಂಬಾ ಕಷ್ಟ. ಯಾಕಂದ್ರೆ ಈಗ ನಮ್ಗಂದ್ರೆ ಎರಡು ಗ್ರಾಮ ಬರ್ತದೆ ನಮ್ಮ ಪಂಚಾಯತ್ ಅಲ್ಲಿ, ಎರಡು ಗ್ರಾಮ, ಒಂದು ಇಡೂರು ಕುಂಜಾಡಿ, ಒಂದು ಹೊಸೂರು. ಒಬ್ರು ಎಲ್ಲಾದ್ರೂ ಇದೇ ತರ ನೀವು ಹೇಳದ್ ಪ್ರಾಬ್ಲಮ್ ಒಂದ್ ಕಡೆ ಮಣ್ಣು ಹಾಕಿ ಕೊಡಿ ಅಂತ ಹೇಳಿ ಹೇಳಿದ್ರೆ, ಅಕಸ್ಮಾತ್ ಎಲ್ಲರೂ ಫಂಡ್ ಇಟ್ಟಿದ್ರೆ ಅಲ್ಲಿ ಮಣ್ಣು ಹಾಕ್ತಂತ್ರೆ ಈಚೆ ಕಡೆಯಿಂದ ಹೇಳ್ತರು, ಅಲ್ಲಿ ಹಾಕಿದ್ರೆ ನಮ್ಗೆ ಯಾಕೆ ಹಾಕುದಿಲ್ಲ, ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆ ಮೂಮೆಂಟ್ ಅಲ್ಲಿ. ಕೆಲವೊಂದ್ಸರಿ ಎಲ್ಲ ಹ್ಯಾಂಡಲ್ ಮಾಡುತ್ತೆ, ಇಟ್ಟದ ವರ್ಕ್ ಅನ್ನ ಚೇಂಜಸ್ ಮಾಡಿ ಏನಾದ್ರು ಮಾಡಿ ಅವ್ರಿಗೆ ಮಾಡಿಕೊಡುವಂತ ಕೆಲಸಗಳನ್ನೆಲ್ಲ ಮಾಡಿದ್ದೇವೆ. ಆದ್ರೂ ಕೆಲವೊಂದು ಮೂಮೆಂಟ್ ಕಷ್ಟ ಆಗುತ್ತೆ, ಎಂತ ಮಾಡ್ಲಿಕ್ಕಿಲ್ಲ. ಒಂದೊಂದ್ ಟೈಮ್ ಭರವಸೆ ಕೊಟ್ಟದ್ ಮಾಡ್ಲಿಕ್ಕೆ ಆಗುತ್ತೆ, ಒಂದೊಂದ್ ಟೈಮ್ ಆಗುದಿಲ್ಲ, ಬಿಕಾಸ್ ಆಫ್ ಫಂಡ್ಸ್ ಇಂದ ಅಷ್ಟೇ ಬಿಟ್ರೆ ಬೇರೆ ಏನು ಕಾರಣಗಳಿಂದಲ್ಲ.
1: ಈಗ ಕೆರೆದೆಲ್ಲ ಹೂಳೆತ್ತೋದು ಅದೆಲ್ಲ ಕಾರ್ಯಕ್ರಮ ಇತ್ತ ನಿಮ್ಮಲ್ಲಿ?
2: ಉದ್ಯೋಗ ಖಾತ್ರಿಯಲ್ಲೆಲ್ಲ ಮಾಡ್ತಾರೆ.
1: ಅದು ನಿಮ್ ಪಂಚಾಯತ್ ಅಧ್ಯಕ್ಷರಿಗೆಲ್ಲ ಇದನ್ನ ಕಾಂಬಕ್ಕೆ ಅಂತ ಇಲ್ಲಿ ಅಂದ್ರೆ ಆತಿತ್ತ ಇಲ್ಲಿಯಾ ಹೆಂಗೆ?
2: ನಾವು ನೋಡ್ಕೊಂಡು ಬರುತ್ತೆ, ನಾವು ಹೋಗ್ತೇವೆ ನೋಡ್ಕೊಂಡು ಬರ್ತೇವೆ, ಪಿಡಿಒಸ್ ನಾವು ಹೋಗ್ತೇವೆ.
1: ಓಕೆ, ರಾಜಕೀಯ ಅಂದ್ರೆ ಭ್ರಷ್ಟರು ಅಂತ ಹೇಳ್ತಾರೆ ಅಂದ್ರೆ ರಾಜಕೀಯದಲ್ಲಿ ಇರೋರು
2: ಎಲ್ರು ಇಲ್ಲಪ್ಪ, ಎಲ್ರು ಇಲ್ಲ ಭ್ರಷ್ಟ್ರ ಅಂತ ಹೇಳಿ ನಾನು ಹೇಳಲಿಕ್ಕೆ ಆತಿಲ್ಲ. ಕೆಲವೊಬ್ಬೊಬ್ರು ನಮ್ಗೆ ಗೊತ್ತಿಲ್ಲ ಅವರವರ ಎಂತ ಹೇಳ್ತಾರೆ,
1: ಅವರವ್ರಿಗೆ ಬಿಟ್ಟದ್ದು, ಅವರವರ ಭಾವ ಅವರವರ ಭಕ್ತಿ
2: ಅಷ್ಟೇ ಬಿಟ್ರೆ ಎಲ್ರು ಆಗಿಲ್ಲ.
1: ನೀವು
2: ರಾಜಕೀಯದಲ್ಲಿ ತುಂಬಾ ಒಳ್ಳೆಯವರು ಇದ್ದಲ್ಲ, ಅದ್ರಲ್ಲಿ ನಾನು ಇರ್ಬೋದು.
1: ಐ ಲೈಕ್ ಇಟ್.
2: ಭ್ರಷ್ಟಾಚಾರ ಎಲ್ಲೂ ಮಾಡ್ಲಿಲ್ಲ.
1: ಆಶಾಚಾರ್ಯ ಒಳ್ಳೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ, ಅದಕ್ಕೆ ಅವ್ರಿಗೊಂದು ಪ್ರಶ್ನೆ. ಈಗ ನಾ ಕೇಂದ ನೀವೀಗ ಈ ಕ್ಯಾಟಗರಿ ಇಲ್ಲ ಅಂತಿದ್ದಿದ್ರೆ, ಪುರುಷನಿಗೆ ಎದುರಾಗಿ ನೀವು ಸ್ಪರ್ಧಿಯಾಗಿದ್ರೆ, ಈಗ ನೆಕ್ಸ್ಟ್ ಚುನಾವಣೆಯಲ್ಲಿ ಪುರುಷ ಇದ್ದಾರೆ ನೀವಿದ್ದೀರಿ, ಆಯ್ತಾ, ಸೊ ಆಗ ಇದೇ ತರ ಬೆಂಬಲ ಸಿಕ್ಕಿ ನೀವು ಗೆಲ್ತ್ರಿ ಅಂತ ಅನ್ಸುತ್ತಾ?
2: 100% ನಂಬಿಕೆ ಇತ್ತು.
1: ಏ ಚಪ್ಪಾಳೆ, ಅದೆಂಗೆ ಅಷ್ಟು ಕಾನ್ಫಿಡೆನ್ಸ್?
2: ಕಾನ್ಫಿಡೆನ್ಸ್ ಇತ್ತು, ತುಂಬಾ ಇತ್ತು.
1: ಹೌದಾ?
2: ಇತ್ತು, ಬಟ್ ಗೊತ್ತಿಲ್ಲ ನನಗಿದೆ.
1: ವೆರಿ ನೈಸ್, ಐ ಲೈಕ್ ಇಟ್.
2: ಎದುರುಗಡೆಯಿಂದ ಹೇಗ್ ಬರುತ್ತೋ ನನ್ಗೆ ಗೊತ್ತಿಲ್ಲ, ನನ್ನ ಸೈಡ್ ಇಂದ ಇದೆ, ನನ್ನಲ್ಲಿ ನನ್ನ ಬಗ್ಗೆ ನಂಗೆ ಕಾನ್ಫಿಡೆನ್ಸ್ ಇದೆ.
1: ಸೂಪರ್. ಅಂದ್ರೆ ಇವತ್ತಿನ ತನಕ ಈ ಅವಧಿ ಏನ್ ಸಿಕ್ಕಿತ್ತು ಅದ್ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ನಿಮ್ಗೆ ತೃಪ್ತಿ ಇದೆ?
2: ತೃಪ್ತಿ ಇದೆ.
1: ಓಕೆ, ನಿಮ್ ಮನೇಲೆಲ್ಲ ಬೈತಿಲ್ಲ ಈಗಲೂ ಬೇಡ ಮಗ?
2: ಇಲ್ಲಪ್ಪ, ಈಗ ಬೈತಿಲ್ಲ, ಈಗ ಅವರಿಗೆಲ್ಲ ತುಂಬಾ ಖುಷಿ ಇತ್ತು, ನನ್ನ ಬಗ್ಗೆ ಹೆಮ್ಮೆ ಇತ್ತು ಅವರೆಲ್ಲರಿಗೂ, ನನ್ನ ಅಣ್ಣ ಇರ್ಬೋದು, ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಎಲ್ರಿಗೂ ಖುಷಿ ಇತ್ತು.
1: ಖುಷಿ ಇತ್ತು,
2: ತುಂಬಾ ಖುಷಿ ಇತ್ತು. ಅವ್ರು ಮೊದ್ಲು ಹೇಗಿದ್ರು ಅದ್ರ ಡೆಡ್ ಅಪೋಸಿಟ್ ಈಗ ಅವರು.
1: ಓಕೆ, ಈಗ ಎಲ್ಲರೂ ಅವರೇ ಸಪೋರ್ಟ್ ಮಾಡ್ತಾರೆ.
2: ಸಪೋರ್ಟ್ ಮಾಡ್ತಾರೆ.
1: ಈಗ ಮೀಟಿಂಗ್ಗೆ ಮತ್ತೊಂದು

0: ಚರ್ಚೆ ಅನ್ನೋ ವಿಷಯದಲ್ಲಿ ಭಾಗವಹಿಸ್ತೀರಿ, ಅದಕ್ಕೆ ನೀವು ಸೆಲೆಕ್ಟ್ ಆದ್ರಿ, ಅದ್ರ ಬಗ್ಗೆ ಒಂಚೂರು ಡೀಟೇಲ್ ಆಗಿ ಹೇಳಿ ಕಂಬ ಅಂತಂದ್ರೆ.
1: ಅದು ವಿಷಯ ಎಂತ ಅಂತ ಹೇಳಿದ್ರೆ, ನಮ್ದು ಇದು ನಿರಾಮಯ ಸೊಸೈಟಿ ಅಂತ ವಣಸೆಗೆ ಯಾರು ತಗೊಂಡ್ ಬಂದಿದ್ದಾರೆ, ನಾವು 7 ಪಂಚಾಯತ್ ಒಟ್ಟು ನಿರಾಮಯ ಸೊಸೈಟಿ ಅಂತ ತಗೊಂಡ್ ಬಂದ, ಅದಕ್ಕೆ 2 NGOಗಳು ಅದರಲ್ಲಿ ಭಾಗವಹಿಸ್ತದೆ, ಅದರಲ್ಲಿ ಒಂದು KHPT ಮತ್ತೆ ಇನ್ನೊಂದು ನೆಕ್ಸ್ಟ್ ಬಂದಂತದ್ದು ಅರಿವು. ಅವರಿಗೆ ಒಂದು ಅವ್ರ ಸೈಡ್ ಇಂದ ನನ್ನನ್ನ ಅಂದ್ರೆ ಉಡುಪಿ ಜಿಲ್ಲೆಯಿಂದ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಬೇಕಿತ್ತೇನು ಅವ್ರ ಸೈಡ್ ಇಂದ NGOದಿಂದ, ದೆಹಲಿಯಲ್ಲಿ ನಡೆಯುವಂತಹ ವರ್ಲ್ಡ್ ಹೆಲ್ತ್ ಸಮ್ಮಿಟ್ ಗೆ ಅವ್ರು ನನ್ನನ್ನು ಆಯ್ಕೆ ಮಾಡ್ತಾರೆ ಆ ಮೂಮೆಂಟ್ ಅಲ್ಲಿ. ನಿರಾಮಯ ಸೊಸೈಟಿಯ
0: ಪ್ರತಿನಿಧಿಯಾಗಿ ಹೌದು,
1: ಅದರ ಪ್ರತಿನಿಧಿಯಾಗಿ ಹೌದು, ಅಸ ಪಂಚಾಯತ್ ಪ್ರೆಸಿಡೆಂಟ್ ಆಗಿಯೂ ಕೂಡ ಹೌದು. ಅದು ಅದು ಮಾತ್ರ ನಂಗೆ ಸಿಕ್ಕಾಪಟ್ಟೆ ಖುಷಿಯಾದ ವಿಚಾರ, ಯಾಕಂದ್ರೆ 100 ದೇಶಗಳ ಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸಿ, ಸಾಧಾರಣ 5,000 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿ, ಡಿಸ್ಟಿಕ್ ಇಂದ ಒಬ್ರು ಅಂತ ಹೇಳಿ ಇತ್ತು. ಉಡುಪಿ ಡಿಸ್ಟಿಕ್ ಇಂದ ನಾನು ಹೋಗಿದ್ದಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ. ಖುಷಿಗಿಂತ ನಾನಲ್ಲಿ ಒಬ್ಳು ಸಾಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ನಾನಲ್ಲಿ ಒಂದು ಕಮ್ಯುನಿಟಿ ಚರ್ಚೆ ಅನ್ನುವ ವಿಚಾರದಲ್ಲಿ ಮಾತನಾಡಿದಂತೂ ನಂಗೆ ಇವತ್ತಿಗೂ ಸಿಕ್ಕಾಪಟ್ಟೆ ಖುಷಿ ವಿಚಾರ.
0: ನೀವು ಮಾತಾಡಿದ್ರಲ್ಲಿ?
1: ಹಾ, ಮಾತಾಡಿದ್ದೇನೆ.
0: ಯಾವ ಭಾಷೆಯಲ್ಲಿ ಮಾತಾಡಿದ್ರು?
1: ಕನ್ನಡದಲ್ಲೇ ಮಾತಾಡಿದ್ದೇನೆ, ಅವರು ಟ್ರಾನ್ಸ್ಲೇಟ್ ಮಾಡಿದ್ರು.
0: ಎಂತ ಮಾತಾಡಿದ್ರಿ ಅಲ್ಲಿ ಹೋಗಿ? ಡೆಲ್ಲಿಗೆ ಹೋಯಾ?
1: ಹಾ, ಡೆಲ್ಲಿಗೆ ಹೋಗಿ.
0: ಎಂತ ಮಾತಾಡ್ರಿ?
1: ಡೆಲ್ಲಿಗೆ ಹೋಗಿ ಎಂತ ಅಂತ ಹೇಳಿದ್ರೆ, ಅವ್ರು ಕೇಳಿದ್ರು ನಿಮ್ದು ರಾಜಕೀಯ ಅನುಭವದ ಬಗ್ಗೆ ಕೇಳಿದ್ರು, ಅಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ಹೇಗೆ ರಾಜಕೀಯಕ್ಕೆ ಬಂದ್ರಿ, ಏನ್ ಮಾಡಿದ್ರಿ ಅಂತ ಹೇಳಿ ನೀವು. ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಂದ್ರೆ ನೆಕ್ಸ್ಟ್ ಲೇಡೀಸಿಗೂ ಇದ್ರದ್ದು ಯೂಸ್ ಆಗ್ಬೇಕು ನೀವು ಮಾತಾಡಿದಂತ ಹೇಳಿ ಹೇಳಿದ್ರು. ಆ ವಿಚಾರವಾಗಿ ಅಲ್ಲಿ ಮಾತಾಡಿ.
0: ಓಕೆ, ನಿಮ್ಗೆ ಹೆದರಿಕೆ ಇಲ್ಲ ಅಷ್ಟಪ್ಪ? ಜನ 5,000
1: ಇಲ್ಲ ಅಲ್ಲಿ, ಅಂದ್ರೆ ಕಂಟ್ರಿ ತುಂಬಾ, ಅಂದ್ರೆ ಒಂದೊಂದು ರೂಮ್ ಅಲ್ಲಿ ಇದೆ, ಸೆಷನ್ ಸೆಷನ್ ತರ.
0: ಓಕೆ,
1: ತುಂಬಾ ಜನ, ಒಂದು 200-300 ಜನ ಇದ್ರು, ಒಂದು 10-15 ಕಂಟ್ರೀಸ್ ಜನ ಇದ್ರು, ಮೀಡಿಯಾ ಇತ್ತು, ಎಲ್ಲ ಇತ್ತು, ತುಂಬಾ ಖುಷಿ ಆಯ್ತು. ಅದು
0: ಬೇರೆ ಬೇರೆ ದೇಶದ ಪಂಚಾಯತ್ ಅವ್ರು ಆತರ ಇದ್ರ? ಹೆಂಗೆ
1: ಪಂಚಾಯತ್ ಪ್ರೆಸಿಡೆಂಟ್ ಮೋಸ್ಟ್ಲಿ ನಾನು ಒಬ್ಳೇ ಇರ್ಬೇಕೇನು?
0: ಹೌದಾ? ಮತ್ತೆಲ್ಲ ಬೇರೆ ಬೇರೆ
1: ಬೇರೆ ಬೇರೆ, ಅಂದ್ರೆ ಬೇರೆ ಬೇರೆ ಕಮ್ಯುನಿಟಿಯಿಂದ, ಈ ಸತಿ ಪದ್ಧತಿ ಮತ್ತೆ ಆತರ ಟ್ರಾನ್ಸ್ಜೆಂಡರ್ ಆದಿ ತರ ಇದ್ರಿಂದ ಬಾಲ್ಯ ವಿವಾಹ ಅದರದ್ದು ವಿಚಾರ ತಗೊಂಡು ಆತರ ಅಲ್ಲ.
0: ಓಕೆ, ಈಗ ಮೊಟ್ಟ ಮೊದಲ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ರಂತೆ, ಅದು ಅಬ್ದುಲ್ ನಾಜೀರ್ ಸಾಬ್ ಗ್ರಾಮೀಣ.
1: ಅದು ನಮ್ಮ ಪಂಚಾಯತ್ ಅಲ್ಲಿ, ಗ್ರಾಮ ಪಂಚಾಯತ್ ಅಲ್ಲಿ ನಾವು ಮೊದಲು ಫಸ್ಟ್ ಗ್ರಾಮ ಸಭೆ ಮಾಡಿತ್ತು ನಾವು 2023 or 2024 ಅಲ್ಲಿ ಇರ್ಬೇಕು. ಆವಾಗ ನಮ್ಗೆ ಈ ಅಬ್ದುಲ್ ನಜೀರ್ ಸಾಹೇಬ್ ಅವರು ಇದು ಒಂದು ಯೂಟ್ಯೂಬ್ ಇದರಲ್ಲಿ ಕಂಡಕ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು, ಅದ್ರ ನಾವು ಕಂಡಕ್ಟ್ ಮಾಡಿ.
0: ಏನ್ ಮಾಡಿದ್ರಿ ನೀವು ಅಂತ
1: ಅದ್ರಲ್ಲಿ? ನಾವು ಹೇಗೆ ಮಕ್ಕಳ ಗ್ರಾಮ ಸಭೆಯನ್ನು ಹೇಗೆ ಮಾಡಿದ್ದೇವೆ ಅಂತ ಹೇಳಿ ನಾವು ಅದರಲ್ಲಿ.
0: ಸೊ ನಿಮ್ಮಲ್ಲಿ ನೀವು ಮಕ್ಕಳ ಗ್ರಾಮ ಸಭೆ ಮಾಡ್ತೀರ?
1: ಹೌದೌದು, ಮಾಡ್ತೀವಿ.
0: ಎಲ್ಲಿ?
1: ಪಂಚಾಯತ್ ಅಲ್ಲಿ.
0: ಯಾರೆಲ್ಲ ಬರ್ತಾರೆ, ಯಾವ ಶಾಲೆ ಮಕ್ಕಳು, ಯಾರು?
1: ನಮ್ಮ ಪಂಚಾಯತ್ ವ್ಯಾಪ್ತಿ ಎಷ್ಟು ಶಾಲೆ ಇದೆ ಅಷ್ಟು ಶಾಲೆ ಮಕ್ಕಳು ಬರ್ತಾರೆ.
0: ನಿಮ್ಮ ಪಂಚಾಯತ್ ವ್ಯಾಪ್ತಿ
1: 5-6 ಶಾಲೆ ಇದೆ.
0: 6 ಶಾಲೆ ಮಕ್ಕಳು ಬರ್ತಾರ?
1: ಅಂದ್ರೆ ಟಾರ್ಗೆಟ್ ಕೊಟ್ಟಿರ್ತೇವೆ 10 or 15 ಮಕ್ಕಳು ಅಂತ ಹೇಳಿ.
0: ಓಕೆ,
1: ಆ ಮಕ್ಕಳನ್ನ ಕರ್ಕೊಂಡು ಬರ್ತೀವಿ.
0: ಎಂತ ಮಾಡ್ತೀರಿ ಆ ಮಕ್ಕಳನ್ನೆಲ್ಲ ಹಾಕೊಂಡು ನೀವು?
1: ಆಕ್ಟಿವಿಟೀಸು ಮಾಡ್ತೇವೆ, ಮತ್ತೆ ಅವ್ರದ್ದು ಏನಾರು ಬೇಡಿಕೆ ಇದ್ರೆ ಅವತ್ತು ಮತ್ತೆ ಎಲ್ಲ ಇಲಾಖೆಗಳು ಬರ್ತಾರೆ. ಇಲಾಖೆಗಳಲ್ಲಿ ಮಕ್ಕಳು ಏನಾರು ಸಮಸ್ಯೆ ಇದ್ರೆ ಹೇಳ್ಕೊಂಡಾಗ ಅವರು ಉತ್ತರವನ್ನ ಕೊಡ್ತಾರೆ.
0: ನಾರ್ಮಲ್ ಗ್ರಾಮ ಸಭೆ ತರ?
1: ಹಾ, ಮಕ್ಕಳ ಗ್ರಾಮ ಸಭೆ.
0: ಇದು ಎಷ್ಟು ವರ್ಷಕ್ಕೆ ಎಷ್ಟು ಸಲ ಆಗ್ತ?
1: 2 ಸರಿ ಮಾಡ್ಬೇಕು.
0: ಹಾ, ಮಾಡ್ತಾ ಇದ್ರಿ ನೀವು? ಅದ್ರಿಂದ ಏನಾದ್ರು ಉಪಯೋಗ ಆಗಿದ್ಯಾ? ಅಂದ್ರೆ ಗ್ರಾಮ ಸಭೆ ಅತ್ತ
1: ಅಲ್ಲ, ಮಕ್ಕಳ ಗ್ರಾಮ ಸಭೆಯಲ್ಲಿ ಆಗಿದ್ದಂತ ತುಂಬಾ ಬೇಡಿಕೆಗಳೆಲ್ಲ ಈಡೇರ್ತೇವೆ.
0: ಫಾರ್ ಎಕ್ಸಾಂಪಲ್?
1: ಎಕ್ಸಾಂಪಲ್ ಅಂತ ಹೇಳಿದ್ರೆ ಕೆಲವೊಂದು ಮನೆ ಹತ್ರ ಮೌರಿ ಇಲ್ಲ ಅಂದ್ರೆ ಈ ಬೇರೆಯವರು ಅರ್ಜಿ ಕೊಡೋದ್ಕಿಂತ ಮಕ್ಕಳು ಕೊಟ್ಟದ್ಕೆ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ. ರೋಡ್ ಸರಿ ಇಲ್ಲ ಅಂತ ಹೇಳಿರ್ಬೋದು, ಮತ್ತೆ ರೋಡ್ ಸೈಡ್ ಅಲ್ಲಿ ಕಸ ಹಾಕ್ತಾರಂತ ಇರ್ಬೋದು, ಶಾಲೆಗಳಿಗೆಲ್ಲ ಕಲ್ಲು ಹೊಡಿತಾರೆ ಅಂತ ಹೇಳಿರ್ಬೋದು, ನಾವು ಆ ಡಿಪಾರ್ಟ್ಮೆಂಟಿಗೆಲ್ಲ ಅದನ್ನ ಹೇಳಿ ಆ ಮೂಮೆಂಟ್ ಅಲ್ಲಿ ಎಲ್ಲ ಸರಿ ಮಾಡಿದ್ದೀವಿ.
0: ಸೊ ಗ್ರಾಮ ಪಂಚಾಯತ್ಗಳಲ್ಲಿ ಮಕ್ಕಳ ಗ್ರಾಮ ಸಭೆ ಮಾಡೋದು ಕಂಪಲ್ಸರಿಯಾ? ಹೌದಾ? ಓ, ನಮ್ಮ ಪಂಚಾಯತ್ರೆಲ್ಲ ಮಾಡ್ತಿದ್ರು ಅನ್ನೋದೇ ನಂಗೆ ಗೊತ್ತಿಲ್ವಲ್ಲ.
1: ಮಾಡ್ತಾರೆ ಮೇಡಮ್, ಎಲ್ಲ ಕಡೆ
0: ಮಾಡ್ತಾರ. ಓಕೆ, ನಾವು ಮಕ್ಕಳಲ್ಲ, ಅದಕ್ಕೆ ನಮ್ಗೆ ಹೇಳೋದು ಇಲ್ಲೇನೋ, ಬರೀ ಗ್ರಾಮ ಸಭೆ ಮಾತ್ರ ಪ್ರಚಾರ ಆಗಿರತ್ತಂತ ನಾನು.
1: ಇಲ್ಲ, ಇದನ್ನ ಪ್ರಚಾರ ಮಾಡ್ತೇವೆ.
0: ಮಾಡ್ತಾರ? ಹೆಂಗೆ? ಮೈಕಲ್ ಇದು ಪ್ರಚಾರ ಮಾಡ್ತೀರಾ? ಹಂಗಾರ ಒಂದ್ಸಲ ಕೇಳ್ಕಾಯ್ತು ನಾನು. ಓಕೆ, ಸೊ ಇಲ್ಲಿ ನೀವು ಇನ್ನೊಂದು ಮಾಡ್ತೀರಿ ಅಂತಂದ್ರೆ ಪ್ಯಾಲಿಯೇಟಿವ್ ಕೇರ್ ಅಂತ ಒಂದು ಕಮ್ಯುನಿಟಿ ಪ್ಯಾಲಿಯೇಟಿವ್ ಕೇರ್ ಅಂತ ನಿಮ್ಮ ನಿರಾಮಯ ಸೊಸೈಟಿ ಅಂಡರ್ ವಣಸೈ ಗ್ರಾಮ ಪಂಚಾಯತ್ ನಲ್ಲಿ ಒಂದಿದೆ. ಅದು ಎಂತದ್ದು, ಯಾವ ತರ ಕೆಲಸ ಮಾಡುತ್ತೆ, ನೀವು ಅದರಲ್ಲಿ ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಅದ್ರ ಬಗ್ಗೆ?
1: ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದ್ರೆ 7 ಪಂಚಾಯತ್ ವ್ಯಾಪ್ತಿ, ಆಲೂರು, ಹಿಡೂರು, ಕುಂಜಾಡಿ, ಹಕ್ಲಾಡಿ, ಚಿತ್ತೂರು, ವಣಸೆ, ಹೆಮ್ಮಾಡಿ, ನಾವು 7 ಪಂಚಾಯತ್ ಒಟ್ಟಾಗಿ ವಣಸೆ ಕ್ಲಸ್ಟರ್ ಆಗಿ ತಗೊಂಡಿದ್ದು. ನಾವು SLRM ಕೂಡ ವಣಸೆ ಕ್ಲಸ್ಟರ್, ವಣಸೆ ಅವ್ರ ಜೊತೆಗೆ ಟೈಅಪ್ ಆಗಿ ಮಾಡ್ತೇವೆ. ಇದು ಕೂಡ ನಾವು 7 ಪಂಚಾಯತ್ ಒಟ್ಟಿಗೆ, ಇದು ಬಹುಶಃ ಕರ್ನಾಟಕದಲ್ಲೇ ಫಸ್ಟ್ ನಮ್ದು ಇದು ಕಮ್ಯುನಿಟಿ ಪ್ಯಾಲಿಯೇಟಿವ್ ಕೇರ್ ನಿರಾಮಯ ಸೊಸೈಟಿ ಆಗಿದೆ ಅಂತ. ಇದನ್ನು ಬಿಟ್ಟರೆ ಕೇರಳದಲ್ಲಿ ಇದೆ. ನಾವು 7 ಪಂಚಾಯತ್ ವ್ಯಾಪ್ತಿಯ ಅಧ್ಯಕ್ಷರುಗಳು, ಪಿಡಿಒಗಳು ಕೇರಳಕ್ಕೆ ಹೋಗಿ ಸ್ಟಡಿ ಮಾಡಿಯೂ ಬಂದಿತ್ತು ಇದ್ರ ಬಗ್ಗೆ. ಅದಾದ ನಂತರ ನಾವು 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದ್ರೆ ಯಾರಿಗೆ

0: ಇದು ಪಾರ್ಶ್ವವಾಯು ವೈಪೀಡಿತರಾಗಿರ್ತಾರೆ, ಮತ್ತೆ ಮನೆಯಲ್ಲಿ ಯಾರು ನೋಡ್ಕೊಳ್ಳೋಕೆ ಇರುವುದಿಲ್ಲ, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಮತ್ತೆ ದೀರ್ಘಕಾಲಿಕವಾಗಿ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿರುವವರು ಮತ್ತು ವಯೋಸಹಜವಾಗಿ ಹಾಸಿಗೆ ಹಿಡಿದಂಥವರು ಅಂಥವ್ರನ್ನೆಲ್ಲ ನಾವು ಮನೆ ಮನೆಗೆ ಹೋಗಿ ತೆರಳಿ ಅವರಿಗೆ ಟ್ರೀಟ್ಮೆಂಟ್ ಅಂತ ಕೊಡುವುದು. ಅದರಲ್ಲಿ ನಾವು ಇವಾಗ ಇಬ್ಬರು ಸ್ಟಾಫ್ ನರ್ಸ್, ಒಬ್ಬರು ಫಿಸಿಯೋಥೆರಪಿಸ್ಟ್, ಮತ್ತೆ ಒಬ್ಬ ಡ್ರೈವರ್ ಕಮ್ ಅಟೆಂಡರ್ ಹಾಕೊಂಡು, ಪ್ಲಸ್ ನಮಗೆ ಇವರು ಕೃಷ್ಣಮೂರ್ತಿ ಮಂಜ ಮಾರಣಕಟ್ಟೆ ಅವರು ಒಂದು ಆಂಬ್ಯುಲೆನ್ಸ್ ಅನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಅದರ ಮುಖಾಂತರ ನಾವು ಮತ್ತೆ ಎರಡು ಬಾಡಿಗೆ ಗಾಡಿ ತಗೊಂಡು ಡ್ರೈವರ್ನ ಹಾಕೊಂಡು ಮನೆ ಮನೆಗೆ ವಾರಕ್ಕೆ ಅಥವಾ 15 ದಿನಕ್ಕೆ ಅವರಿಗೆ ಅಗತ್ಯತೆಗೆ ತಕ್ಕಂತೆ, ಹಾಗೆ ನಾವು ಒಬ್ಬ ಫಿಸಿಯೋಥೆರಪಿಸ್ಟ್ ಅನ್ನು ಕೂಡ ಹಾಕೊಂಡು ಮನೆ ಮನೆಗೆ ಸರ್ವಿಸ್ ಅನ್ನು ಫ್ರೀ ಆಫ್ ಸರ್ವಿಸ್ ಅನ್ನು ಕೊಡ್ತಾ ಇರೋದು 7 ಪಂಚಾಯತ್ ವ್ಯಾಪ್ತಿಯಲ್ಲಿ.
1: ಓಕೆ, ಸೊ ಅದನ್ನ ನೀವು ನಿರಾಮಯ
0: ಸೊಸೈಟಿ ಪ್ಯಾಲಿಯೇಟಿವ್ ಕೇರ್
1: ಮಾಡ್ತಾ ಇದ್ರಿ. ಸೊ ಇದೆಲ್ಲ ಸರ್ವಿಸ್ ಗೆ ಒಂದ್ಸೆ ಗ್ರಾಮ ಪಂಚಾಯತ್ ಗೆ ಹೆಲ್ತ್ ನಲ್ಲಿ
0: ನ್ಯಾಷನಲ್
1: ಅವಾರ್ಡ್ ಬಂದಿತ್ತು ಅಲ್ವಾ?
0: ಹೌದು,
1: ವೆರಿ ನೈಸ್.
0: ಅದರಲ್ಲಿ ನಾನು ಖಜಾಂಚಿಯಾಗಿ ವರ್ಕ್ ಮಾಡ್ತೇನೆ.
1: ಟ್ರೆಜರರ್ ನೀವು? ಟ್ರೆಜರರ್ ಅಂದ್ರೆ ನೀವೆಂತ ಲೆಕ್ಕಾಚಾರ ಕಣ್ಕಣ್ಕತ್ತ ಆಶಾ?
0: ಸದ್ಯಕ್ಕೆ ಎಂತ ಲೆಕ್ಕಾಚಾರ ಅಂತ ಇಲ್ಲ, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇತ್ತು ನಾವು. ಅದ್ರಲ್ಲಿ ಒಂದೊಂದು ಪೋಸ್ಟ್ ಅಷ್ಟೇ ಬಿಟ್ರೆ ಎಲ್ಲ ಒಟ್ಟಿಗೆ ಚಂದ ಮಾಡಿ
1: ಎಲ್ಲ ಕೆಲಸ
0: ಎಲ್ಲ ಕೆಲಸನೂ ಎಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ವಿ.
1: ಓಕೆ, ಹೆಂಗಿದೆ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಪ್ಯಾಲಿಯೇಟಿವ್ ಕೇರ್ ಗೆ ರೆಸ್ಪಾನ್ಸ್ ಹೆಂಗಿದೆ?
0: ಇಲ್ಲ, ಚೆನ್ನಾಗಿತ್ತು ಎಲ್ಲ ಪಂಚಾಯತ್ಗಳಲ್ಲಿ. ಆಕ್ಚುಲಿ ಇದನ್ ಒಳ್ಳೆ ಕೆಲಸ ಅದು, ನಿರಾಮಯ ಸೊಸೈಟಿ ಅಂತ ನಾವು ಏನ್ ಸ್ಟಾರ್ಟ್ ಮಾಡಿತ್ತು, ಬಹುಶಃ ಒಳ್ಳೆ ಕೆಲಸ ಎಂತ ಜನಸೇವೆ ಅಂತ ಹೇಳಲಿಕ್ಕೆ ಒಂದು ಉತ್ತಮ ಉದಾಹರಣೆ. ಹಾಗಾಗಿ ನಮ್ಮ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವಾಗ, ಮತ್ತೆ ಡೆಡ್ ಬಾಡಿ ಫ್ರೀಜರ್ ಕೂಡ ನಮ್ಮಲ್ಲಿ ಇದೆ, ನಮ್ಮ ನಿರಾಮಯ ಸೊಸೈಟಿಯಲ್ಲಿ
1: ಡೆಡ್ ಬಾಡಿ ಫ್ರೀಜರ್ ಇದೆ.
0: ಹೌದು, ಅದು ನಮ್ಗೆ ತುಂಬಾ ಅಂದ್ರೆ ನಮ್ಗೆ ಕುಂದಾಪುರ ಈ ಕಡೆ ಎಲ್ಲ ಅವಲಂಬನೆ ಆಗಿತ್ತು, ಕಾಲ್ ಮಾಡಿದ್ದು ಎಷ್ಟೊತ್ತಿಗೆ ಬರುದು. ಬಟ್ ಇದರಿಂದ ನಮ್ಮ 7 ಪಂಚಾಯತ್ ಹೊರಗಡೆನೂ ಕೊಡ್ತೇವೆ, ಬಟ್ ಫಸ್ಟ್ ಪ್ರಿಫರೆನ್ಸ್ ನಮ್ಮ 7 ಪಂಚಾಯತ್ ವ್ಯಾಪ್ತಿಗೆ ಫ್ರೀ ಆಗಿ ಅದು.
1: ಓಕೆ, ಅಂದ್ರೆ ಆ ಫ್ರೀಜರ್ ನೀವು ಮನೆ ತಕೊಂಡು ಇಟ್ಕೊಳ್ಳಕ್ಕ ಅಥವಾ ಅಲ್ಲಿಗೆ ತಂದು ಇಟ್ಕ ಹೆಂಗೆ?
0: ಅವರು ನಾವು ಅವರಿಗೆ ಕಾಲ್ ಮಾಡಿ ಹೇಳಿದ ಕೂಡಲೇ ತಂದು ವಾಪಸ್ ಅವರು ಕೆಲಸ ಆದ್ಮೇಲೆ ವಾಪಸ್ ತಂದು ಇಡ್ತಾರೆ.
1: ಮನೇಲಿ ಇಡ್ಬಹುದು ನಾವು?
0: ಬಾಡಿ
1: ಬಾಡಿನಲ್ಲಿ ತಕೊಂಡೋಗಿ ಇಡುದಾ?
0: ಅಲ್ಲ, ಮನೆಗೆ ಕೊಡ್ತೇವೆ ನಾವು
1: ಫ್ರೀಜರ್. ಮನೆಗೆ
0: ಮನೆಗೆ ಕೊಡ್ತೇವೆ.
1: ಈಗ ಯಾರು ಸತ್ತೋದಾಗ ಅವ್ರ ಮಕ್ಕಳೆಲ್ಲ ಬಪ್ಪು ತಡ ಇದ್ರೆ 2 ದಿನ 3 ದಿನ ಲೇಟ್ ಇದ್ರೆ ಅಲ್ಲೇ ಇಟ್ಕೊಂಡು ಡೆಡ್ ಬಾಡಿ ಇಟ್ಕೊಳ್ಬಹುದು, ಮತ್ತೆ ನಾವು ಯೂಸ್ ಮಾಡಿದ್ಮೇಲೆ ಅವ್ರಿಗೆ ಕೊಡ. ಅದಕ್ಕಿಂತ ರೆಂಟ್ ಎಲ್ಲ ಕೊಡುಕ
0: ಇಲ್ಲ, ಎಂತ ಇಲ್ಲ, ವಾಹನ ಬಾಡಿಗೆ ಏನಾದ್ರು
1: ಕೊಡ್ಬೇಕಂತ. ಓಕೆ, ನೀವು ಈಗ ಒಂದು ಒಬ್ರು ಟ್ರೈನರ್ ಕೂಡ.
0: ಹೌದು,
1: ಎಂತ ಟ್ರೈನರ್ ಅಂತ ಕೇಳಿದ್ರೆ ಮಾಸ್ಟರ್ ಟ್ರೈನರ್. ನೀವು ಮಹಿಳಾ ಸಬಲೀಕರಣ, ಮಹಿಳಾ ನಾಯಕಿಯರ ಸಬಲೀಕರಣ, ಅದು ಎಂತ ಕಾನ್ಸೆಪ್ಟ್ ಅದು ಹೇಗೆ?
0: ಅದು ಜಿಲ್ಲಾ ಪಂಚಾಯತಿಂದ ಬಂದದ್ದು ನಮ್ಗೆ ಆಫರ್. ಜಿಲ್ಲಾ ಪಂಚಾಯತ್ಗೆ ಲೆಟರ್ ಬಂದು ಅವ್ರು ನನ್ನನ್ನ ಪ್ರಿಫರ್ ಮಾಡಿದ್ದು, ಸಿಇಒ ಅವರು ಪ್ರಿಫರ್ ಮಾಡಿ, ಸಿಇಒ ಪ್ಲಸ್ ತಾಲೂಕು ಪಂಚಾಯತಿಂದ ಪ್ರಿಫರ್ ಮಾಡಿ ನನ್ನನ್ನ ಮೈಸೂರಿಗೆ ಕಳಿಸಿಕೊಟ್ಟಿದ್ದು. ಅಲ್ಲಿ ಎಲ್ಲಾ ಮಹಿಳಾ ನಾಯಕಿಯರೇ, ಎಲ್ಲ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, ಬೇರೆ ಬೇರೆ ತರದಲ್ಲಿ ಹೆಸರು ಮಾಡಿದವರೆಲ್ಲ ಅಲ್ಲಿ ನಾವು 3 ದಿನ ಟ್ರೈನಿಂಗ್ ತಗೊಂಡ್ ಬಂದು ಆ ಟ್ರೈನಿಂಗ್ ಅನ್ನ ನಾವು ಇಲ್ಲಿ ನಮ್ಮ ಈ ಭಾಗದ ಜನಪ್ರತಿನಿಧಿಗಳಿಗೆ ನಾವು ಕೊಡಬೇಕಿತ್ತು. ಅದು ವಿಷಯ ಅಂತ ಹೇಳಿದ್ರೆ, ಮಹಿಳಾ ನಾಯಕಿಯರು ಈಗಿನ ನಮ್ಮ ಈ ಜನರೇಷನ್ ಅಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಯಾರನ್ನ ಡಿಪೆಂಡ್ ಆಗಿದ್ದಾರ, ಅಥವಾ ಅವರು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಏನೇನು ಮಾಡಬೇಕು ಅಂತದನ್ನೆಲ್ಲ ನಾವು ಅದರಲ್ಲಿ ಕವರ್ ಮಾಡ್ತೇವೆ.
1: ಸೊ ಇದು ಅದನ್ನ ಬಂದ್ ನೀವು ಅಲ್ಲಿ ಕಲ್ತ್ಕೊ ಬಂದು ಇಲ್ಲಿ ಟ್ರೈನಿಂಗ್ ಕೊಡ್ಕ? ಅಂದ್ರೆ ಉಡುಪಿ ಜಿಲ್ಲೆಯಿಂದ ನೀವು ಒಬ್ಬರೇ ಹೆಂಗೆ?
0: ಉಡುಪಿ ಜಿಲ್ಲೆಯಿಂದ ನಾನೊಬ್ಳೆ ಪಂಚಾಯತ್ ಅಧ್ಯಕ್ಷೆಯಾಗಿ, ನಾನೊಬ್ಳೆ. ಬೇರೆ ಕೃಷಿ ಡಿಪಾರ್ಟ್ಮೆಂಟ್ ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಇಬ್ಬರಿದ್ದಾರೆ.
1: ಓಕೆ, ನೀವು ಬಂದವ್ರು ಎಂತ ಮಾಡ್ರಿ, ಅಲ್ಲಿ ಕಲ್ತ್ಕೊ ಬಂದು ಇಲ್ಲಿ ಎಂತ ಮಾಡ್ರಿ?
0: ಅಲ್ಲಿ ಕಲ್ತ್ಕೊ ಬಂದು ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ ನಾವು ಸೇಮ್ ಅದನ್ನೇ. ಅಲ್ಲಿ ನಮ್ಗೆ ಆಕ್ಟಿವಿಟೀಸ್ ಇತ್ತು. ಫಸ್ಟ್ ನಮ್ಗೆ ಗ್ರಾಮ ಪಂಚಾಯತ್ ನಾವಂದ್ರೆ ಅಧಿಕಾರಿಗಳಿಗೆ ಹೋಗಿ ಕೊಡ್ಲಿಕ್ಕೆ ನಮ್ಗೆ ಸರಿ ಆಗುದಿಲ್ಲ, ಯಾಕಂದ್ರೆ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಆಗಿ ಅಧಿಕಾರಿಗಳು ನಮ್ಮನ್ನು ನೋಡೋ ರೀತಿನೇ ಬೇರೆ ಇರ್ತದೆ. ಹಾಗಾಗಿ ಅಲ್ಲಿ ಕಲ್ತು ಬಂದಂತ ನಮ್ಮ ಜೊತೆ ಇಬ್ರು ಇದ್ದಿದ್ರು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತು ಕೃಷಿ ಇಲಾಖೆಯವರು. ಅವರು ಅಧಿಕಾರಿಗಳಿಗೆಲ್ಲ ಪಿ ಡಿ ಓರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ರು. ಅದರಲ್ಲಿ ತುಂಬಾ ಆಕ್ಟಿವಿಟೀಸ್ ಇರ್ತದೆ. ಆಕ್ಟಿವಿಟೀಸ್ ಏನಂತ ಹೇಳಿದ್ರೆ, ಪ್ರತಿ ಆಕ್ಟಿವಿಟೀಸು ನಮ್ಗೆ ಒಂದು ಲೆಸನ್ ಅದರಲ್ಲಿ.
1: ಓಕೆ,
0: ಕೆಲವೊಂದು ಆಕ್ಟಿವಿಟೀಸ್ ಇದೆ ಅದರಲ್ಲಿ, ಅಂದ್ರೆ ಕೆಲವೊಂದು ಆಕ್ಟಿವಿಟೀಸ್ ಏನಂದ್ರೆ, ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಎಜುಕೇಶನ್ ಇದ್ರೆ ಯಾವ ತರ ಮುಂದೆ ಹೋಗ್ಬಹುದು, ಇಲ್ಲದೆ ಯಾವ ತರ ಹಿಂದುಳಿತಾರೆ. ಚೆನ್ನಾಗಿತ್ತದ್ ಮಾತ್ರ.
1: ಬಟ್ ಅದನ್ನ ಈಗ ನೀವು ಎಜುಕೇಶನ್ ಪ್ರೆಸಿಡೆಂಟ್ ಆದ್ಮೇಲೆ ಎಜುಕೇಶನ್ ಇದ್ರೆ ಇಲ್ದ್ರೆ ಅದನ್ನ ತಕೊಂಡೆ ಅಂತ ಉಪಯೋಗ ಅಂದ್ರೆ ಆಲ್ರೆಡಿ ಪ್ರೆಸಿಡೆಂಟ್
0: ಎಲ್ಲದಕ್ಕೂ ಎಜುಕೇಶನ್ ಮುಖ್ಯ ಅಂತ ನಾನು ಹೇಳುದಿಲ್ಲ. ಕೆಲವೊಬ್ರು ಅವ್ರವ್ರ ಓನ್ ಟ್ಯಾಲೆಂಟ್ ಇಂದಾನು ಈಗಾಗಲೇ ಎಷ್ಟೋ ಜನ ಪ್ರೆಸಿಡೆಂಟ್ ಇದ್ದಾರೆ, ಎಜುಕೇಶನ್ ಇಲ್ದೇನು ಕೂಡ ಕೆಲಸ ಮಾಡುವವರು ಇದ್ದಾರೆ. ಎಜುಕೇಶನ್ ಮೇನ್ ಅಂತ ಹೇಳಿದ್ರೆ, ಬಟ್ ಕೆಲವೊಂದ್ ಸಂದರ್ಭದಲ್ಲಿ ಎಜುಕೇಶನ್ ಬೇಕಾಗ್ತದೆ. ಎಜುಕೇಶನ್ ಇಂದಾನೇ ಪ್ರೆಸಿಡೆಂಟ್ ಆಗಿ ಕೆಲಸ ನಿರ್ವಹಿಸಬೇಕು ಅಥವಾ ಅದರಿಂದನೇ ಮುಂದೆ ಬರಬೇಕು ಹಾಗೆ ಅಂತ ಇಲ್ಲ, ಅದಿಲ್ದೇನು ಮಾಡಬಹುದು, ಬಟ್ ಕೆಲವೊಂದ್ ಟೈಮ್ ಅಲ್ಲಿ ಬೇಕಾಗ್ತದೆ.
1: ಓಕೆ, ನೀವೀಗ ಅಲ್ಲಿ ಕಲ್ತ್ಕೊಂಡ್ ಬಂದು ಇಲ್ಲಿ ಯಾರಿಗೆಲ್ಲ ಟ್ರೈನಿಂಗ್ ಕೊಡಕಿದಿತ್ತು?
0: ಇಲ್ಲಿ ನಾವು ಪಂಚಾಯತ್ ಅಧ್ಯಕ್ಷರಿಗೆ, ಪಂಚಾಯತ್ ಮೆಂಬರ್, ಮಹಿಳಾ ಸದಸ್ಯರಿಗೆ ಮಾತ್ರ
1: ಟ್ರೈನಿಂಗ್. ಹೆಂಗಿತ್ತು ಅವ್ರ ರೆಸ್ಪಾನ್ಸ್? ಹೆಂಗಿದಿತ್ತು?
0: ಚಂದ ಇದ್ದಿತ್ತು. ಅವರು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು ನಂಗೆ.
1: ಓಕೆ, ಸೊ ಅವ್ರು ಹೇಳತ್ತಿಗೆ ಇದೆಲ್ಲ ಅತ್ತ ಮರತಿಯ ಸುಮ್ಮನೆ
0: ಅದೆಂತ ಆಯ್ತಂತ ಹೇಳಿದ್ರೆ ಲಾಸ್ಟ್ ಮೊಮೆಂಟ್ ಟ್ರೈನಿಂಗ್ ಕೊಟ್ರು ನಮ್ಗೆ. ಇನ್ನೇನು 2 ತಿಂಗಳು ಇರ್ಬೇಕಾದ್ರೆ ಟ್ರೈನಿಂಗ್ ಕೊಟ್ರು, ಎಲ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಆಯ್ತು. ಇನ್ನೇನ್ ನಾವು ಮಾಡೋದೆಂತ ಇತ್ತು, ನೆಕ್ಸ್ಟ್ ಎಲೆಕ್ಷನ್ ಏನ್ ಇಲ್ಲತ್ತೋ ಇಲ್ಲಿಯೋ, ಅದ್ ನೆಕ್ಸ್ಟ್ ಸೆಕೆಂಡ್ರಿ ಟ್ರೈನಿಂಗ್ ತಕ್ಕ ನಾವೆಂತ ಮಾಡೋದು. ಅದ್ ನನಗೂ ಬಂದಿತ್ತು, ಅಂದ್ರೆ ನನ್ನ ತಲೆಯಲ್ಲಿ ಇದ್ದಿತ್ತದ, ಇಷ್ಟು ಲಾಸ್ಟ್ ಟೈಮ್ ಈ ಟ್ರೈನಿಂಗ್ ಕೊಟ್ರೆ ನಾವು ತಗೊ ಬಂದದ್ನ ಎಂತ ಮಾಡುದು, ಅಥವಾ ನಾವು ತಗೊಂಡದ್ನ ಎಂತ ಮಾಡುದು. ಬಟ್ ಅದ್ರಲ್ಲಿ ನಮ್ಮ ಜೀವನಕ್ಕೂ ಅಳವಡಿಸಿಕೊಳ್ಳುವಂತ ಕೆಲವೊಂದು ವಿಚಾರಗಳೆಲ್ಲ ಇದ್ದಿತ್ತು. ಬರೇ ರಾಜಕೀಯ ಅಂತೇಳಿ ಅಲ್ಲ, ನಮ್ಮ ಜೀವನವನ್ನ ಸುಧಾರಿಸ್ಕೊಂಬಕ್ಕೆ ಯಾವ ತರ.
1: ಅವರು ನೀವು ಇನ್ನೊಂದ್ಸಲ ಗೆದ್ದು ಬತ್ರಿ ಅನ್ನೋ ಕಾನ್ಫಿಡೆನ್ಸ್
0: ಇರ್ಬಹುದೇನೋ.
1: ನೀವು ದಿಶಾ ಸಮಿತಿಯ ಸದಸ್ಯರು ಅಂತ ಗೊತ್ತಾಯ್ತು. ಈ ದಿಶಾ ಸಮಿತಿ ಅಂದ್ರೆ ಎಂತ?
0: ದಿಶಾ ಸಮಿತಿ ಅಂದ್ರೆ ಕೇಂದ್ರದ ಯೋಜನೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನ ಮಾಡುವಂತದ್ದು. ಅದರಲ್ಲಿ ಹಲವಾರು ಇಲಾಖೆಗಳು ಬರ್ತದೆ. ಇಲಾಖೆಗಳು ಯಾವ ರೀತಿ ಕೆಲಸವನ್ನ ಮಾಡ್ತಾರೆ ಅದನ್ನ ನಾವು 3 ತಿಂಗಳಿಗೆ ಒಂದ್ಸರಿ ಸಂಸದರು ಮತ್ತು ಶಾಸಕರು ಪ್ಲಸ್ ನಾವು ಪಂಚಾಯತ್ ಅಧ್ಯಕ್ಷರು ಉಡುಪಿ ಜಿಲ್ಲೆಯಿಂದ ಈಚೆ
1: ಎಲ್ಲ
0: ಪಂಚಾಯತ್ ಅಲ್ಲ, ಈಚೆ ನಾವು ಬೈಂದೂರಿಂದ ನಾನು ಪಂಚಾಯತ್ ಅಧ್ಯಕ್ಷರಾಗಿ ನಾನು ಒಬ್ಳ ಆಯ್ಕೆ.
1: ಬೈಂದೂರು ತಾಲೂಕ್
0: ಬತ್ತಿಲ್ಲ, ನಮ್ದು ವಿಧಾನಸಭಾ ಕ್ಷೇತ್ರ ಬರುತ್ತೆ. ಆ ರೀತಿಯಲ್ಲಿ ನಾನು ಸೆಲೆಕ್ಷನ್ ಆಗಿದ್ದು. ಅದ್ 3 ತಿಂಗಳಿಗೆ ಒಂದ್ ಸರಿ ಸಭೆ ನಡೀತದೆ ಉಡುಪಿಯಲ್ಲಿ, ಡಿಸಿ ಆಫೀಸ್ ಅಲ್ಲಿ ನಡೆಯುವಂತದ್ದು. ಅದರಲ್ಲಿ ನಮಗೂ ಒಂದು ಏನಾದ್ರೂ ಕ್ವಶನ್ ಕೇಳುವ ರೈಟ್ಸ್ ಇದೆ.
1: ನೀವು ಯಾರನ್ನ ಕ್ವಶನ್ ಕೇಳಿದ?
0: ಎಂ ಪಿ ಅವ್ರಿಗೆ ಕೇಳ್ಬಹುದು.
1: ಎಂ ಪಿ ಅವರಿಗೆ ಅವ್ರೆಂತ ಕೆಲಸ ಮಾಡ್ತಿಲ್ಲ
0: ಕೇಳ್ಬಹುದು, ಅವ್ರ ಅಧಿಕಾರಿಗಳನ್ನ ಅಲ್ಲಿ ಕೇಳ್ತಾರೆ ಕೆಲವೊಂದು ಸಮಸ್ಯೆಗಳಿಗೆಲ್ಲ ಪರಿಹಾರ.
1: ನೀವು ಆ ತರದ ಎಂತ ಅಂದ್ರೆ ನಿಮ್ಗೆ ಈ ದಿಶಾ ಸಮಿತಿ ಸದಸ್ಯೆಯಾಗಿ ಆ ಒಂದು ಹುದ್ದೆ ಯಾವ್ದಕ್ಕೆಲ್ಲ ಸಹಾಯ ಆಯ್ತು?
0: ಕೆಲವೊಂದು ವಿಚಾರಗಳು ಕೇಳಿಲ್ಲ ಅಂದ್ರೆ ನಮ್ಮ ಭಾಗದಲ್ಲಿ ಎಲ್ಲ ನೆಟ್ವರ್ಕ್ ಇಶ್ಯೂಸ್ ತುಂಬಾ ಇದೆ, ಅದನ್ನೆಲ್ಲ ತುಂಬಾ ಸರಿ ನಾನು ಕೇಳಿದ್ದೇನೆ. ಜೆ ಎಂ ಇರ್ಬೋದು, ಜೆ ಎಂ ಇನ್ನು ಅಂದ್ರೆ ಅಧಿಕೃತವಾಗಿ
1: ಜಲ್ಜೀವನ್ ಮಿಷನ್
0: ಬಗ್ಗೆ ಎಲ್ಲ ಕೇಳ್ತೇವೆ ಪ್ರತಿ ಸಾರಿಯೂ. ಮತ್ತೆ ನೆಟ್ವರ್ಕ್ ಇಶ್ಯೂಸ್ ಬಗ್ಗೆ ಎಲ್ಲ ಮಾತಾಡಿದ್ದುಂಟು.
1: ಅಲ್ಲ, ಇದು ನೀರಿನ ಸಮಸ್ಯೆ ಅಂತ ಹೇಳಿದ್ರಿ ನೀವು, ಆಗ್ಲೂ ಹೇಳ್ರಿ ಹೆಚ್ಚಿನವರೆಲ್ಲ ಕಾಲ್ ಮಾಡುದು ನೀರಿನ ಸಮಸ್ಯೆಗೆ ಅಂತ ಹೇಳ್ಕೊಂಡ. ಸೊ ಇದೀಗ ನಿಮ್ಮವರೆಲ್ಲ ಅಲ್ಲಿ ಹೆಚ್ಚಿನವರು ಪಂಚಾಯತ್ ನೀರಿಗೆ ಅವಲಂಬಿತರ?
0: ಹೆಚ್ಚಿನವರಿದ್ದಾರೆ.
1: ಹೆಂಗ್ ಮತ್ತೆ ನೀರು ಪೂರೈಕೆ ಮಾಡ್ತೀವಿ? ಇಲ್ಲಾಂದ್ರೆ ಅಧ್ಯಕ್ಷರ ನೀರ್ ಬರ್ಲ, ನೀರ್ ಇಲ್ಲ ಅಂತಾರಲ್ಲ.
0: ಈಗ ಎಂತ ಅಂದ್ರೆ ಜೆ ಎಂ ಅದು ಇನ್ನೂ ಆಗ್ಲಿಲ್ಲ, ಅದು ಆಗುವ ತನಕ ಈಗ ಏನಿದೆ ಅಂದ್ರೆ ನಮ್ಮ ಪಂಚಾಯತ್ ಬೋರ್ವೆಲ್ ಇದೆ ಕೆಲವೊಂದ್ ಕಡೆ ಇದೆ, ಓಪನ್ ವೆಲ್ ಗಳಿವೆ, ಅದರಿಂದ ನಾವು ನೀರ್ ಕೊಡ್ತಾ ಇದ್ದೇವೆ ಈ ಸದ್ಯದಲ್ಲಿ.
1: ಅಲ್ಲ, ನಾಕೆಂದು ನೀರಿನ ಸಮಸ್ಯೆ ಅಲ್ಲಿ ಭೂಮಿಯಿಂದ ನೀರು ಅಷ್ಟು ಬೇಗ ಸಿಗದೆ ಇರೋದಕ್ಕ, ಅಥವಾ ಭೂಮಿ ನೀರು
0: ಏಪ್ರಿಲ್ ಎಂಡಿಗೆ ಅವ್ರದ್ದು ಬಾವಿ ಏನಿರುತ್ತೆ ಮನೆಗಳಲ್ಲಿ ಅದು ಏಪ್ರಿಲ್ 1st ಹಾಗೆ ಖಾಲಿ ಆಗ್ತದೆ, ಆ ನಂತರ ಅವ್ರಿಗೆ ಒಂದ್ 2 ತಿಂಗಳು ನೀರಿಗೆ ತುಂಬಾ ಕಷ್ಟ ಆಗ್ತದೆ.
1: ಇದಕ್ಕೆ ಬೇರೆ ಎಂತ ಪರಿಹಾರಕ್ಕೆ ನೀವು ಟ್ರೈ ಮಾಡಿದೆ ಅಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ?
0: ಅಲ್ಲ, ಈಗ ನಾವು ಬೋರ್ವೆಲ್ ಅವ್ರದ್ದು ನಮ್ದು ಬೋರ್ವೆಲ್ ಏನಿತ್ತು ಅದಕ್ಕೆ ನಾವು ಟ್ಯಾಂಕರ್ ಮಾಡಿ ಆ ಟ್ಯಾಂಕರ್ ಇಂದ ನಳ್ಳಿ
1: ಫ್ರೀಯಾಗಿ,
0: ಫ್ರೀ ಅಲ್ಲ ಮಂತ್ಲಿ
1: ತಗೋತೀರಿ ಮೀಟರ್ ಚಾರ್ಜ್. ಸರಿ, ಆದ್ರೆ ಈ ನೀರು ಅಷ್ಟು ಬೇಗ ಬತ್ತುತ್ತೆ ಅಂತ ಆದ್ರೆ ನಿಮ್ಮ ಪ್ರದೇಶದಲ್ಲಿ ಒಂದು ಅಲ್ಲಿ ಭೂಮಿ ಗುಣ ಇರುತ್ತೆ, ಅದಕ್ಕೇನಾದ್ರೂ ಅಂದ್ರೆ ಹೇಳ ಜಲ ಮರು ಪೂರಣ ಅಂತೆಲ್ಲ ಹೇಳ್ತಾರಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅದೆಂತರ ನಿಮ್ ಪಂಚಾಯತ್ ಅಲ್ಲಿ ಪ್ಲಾನಿಂಗ್ ಎಲ್ಲ ಇದ್ದಿತ್ತ?
0: ಪ್ಲಾನಿಂಗ್ ಇತ್ತು, ಬಟ್ ಇಷ್ಟರವರೆಗೆ ನಾವು ಮಾಡ್ಲಿಲ್ಲ.
1: ಇದೊಂದು ಯೋಚನೆ ಮಾಡಿ ಆಶಾ ಅವ್ರೆ, ಈಗ ಅಷ್ಟು ಬೇಗ ಅಂದ್ರೆ 2 ತಿಂಗಳು ಮುಂಚೆನೆ ನೀರೆಲ್ಲ ಅಷ್ಟು ಒಣಗೋಗುತ್ತಂದ್ರೆ ಒಂದು ಗುಣವೇ ಇರುತ್ತೆ.
0: ನಮ್ದಲ್ಲಿ ಆ ಕಡೆ ಎಲ್ಲ ಬೋರ್ವೆಲ್ ಎಲ್ಲ ತುಂಬಾ ಫೇಲ್ಯೂರ್ ಆಗ್ತದೆ, ನೀರ್ ಕಮ್ಮಿ
1: ಅಳಿ. ಆದ್ರೆ ಎಂತ ನೀರ್ ಕಮ್ಮಿ ಆದ್ರು ಈ ಮಳೆ ನೀರು ಕೊಯ್ಲು ಅಂತ ಹೇಳ್ತಾರೆ,
0: ಅದು ಇದೆ ಕೆಲವೊಂದು ಶಾಲೆಯಲ್ಲೆಲ್ಲ ಇದೆ, ಬಟ್ ಅದೆಷ್ಟು ಚಾನಲ್.
1: ಬಟ್ ನಿಮ್ಮ ಮನೆಗಳಲ್ಲಿ, ನಿಮ್ಮ ಗ್ರಾಮದ ಮನೆಗಳೆಲ್ಲ ಇದ್ದಾವಲ್ಲ, ಬೋರ್ವೆಲ್ ಇರ್ಬಹುದು ಅಥವಾ ಓಪನ್ ವೆಲ್ ಇರ್ಬಹುದು, ಇಂಥವಕ್ಕೆ ಒಂಚೂರು ಮಳೆ ನೀರು ಕೊಯ್ಲು. ಮಳೆ ನಮ್ದು ಹೆಂಗ್ ಮಳೆ ಸಮ ಬತ್ತಲ್ಲ,
0: ಮಳೆ ಬತ್ತದೆ
1: ಅಲ್ದಾ, ಬೇಕಾದಷ್ಟು ಬತ್ತಲ್ಲ, ಆ ನೀರನ್ನ ಜಸ್ಟ್ ಫಿಲ್ಟರ್ ಮಾಡಿ ಬಾವಿಗೆ ಹೋಗಂಗ ಒಂದು ಅವಕಾಶ ಮಾಡಿಕೊಟ್ರೆ ನೀವು, ಆಗ ವರ್ಷದಿಂದ ವರ್ಷಕ್ಕೆ ಅದು ನೀರು ಹಾಕ್ತಿದ್ದಲ್ಲ, ಇಲ್ಲಿ ಅಂತರ್ಜಲ ಮಟ್ಟ ಜಾಸ್ತಿ ಆಯ್ತು. ಎಲ್ಲೂ ನೀರಿಲ್ಲದಲ್ಲೂ ಈ ತರ ಮಳೆ ನೀರು ಕೊಯ್ಲು ಬೇರೆ ಬೇರೆ ರೀತಿಯಲ್ಲಿ ಮಾಡೋ ಮೂಲಕ ನೀರನ್ನ ಬರ್ಸ್ಕೊಂಡವ್ರು ಇದ್ದಾರೆ. ಸೊ ಇಂಥದೊಂದು ಸೊಲ್ಯೂಷನ್ ಗಳನ್ನು ನೀವು ಅಂದ್ರೆ ನೀವು ಯು ಆರ್ ವೆರಿ ಯಂಗ್, ವೆರಿ ಎನರ್ಜೆಟಿಕ್ ಅಲ್ದಾ, ತುಂಬಾ ತುಂಬಾ ಆತ್ಮವಿಶ್ವಾಸ ಆಸಕ್ತಿ ಎರಡು ಇದ್ದವ್ರು ಆಗಿರೋದ್ರಿಂದ ನಾನು ಇದನ್ನ ಹೇಳ್ತಾ ಇರೋದು. ತುಂಬಾ ಕಡಿಮೆ ಖರ್ಚಿನಲ್ಲಿ ಹೆಂಗೆಲ್ಲ ಮಾಡ್ಲಕ್ಕ, ನಿಮ್ಗೆ ಯೂಟ್ಯೂಬ್ ಎಲ್ಲ ಕಂಡ್ರೆ ಸುಮಾರು ಐಡಿಯಾ ಎಲ್ಲ ಸಿಕ್ಕದ್ ಸುಲಭದಲ್ಲಿ, ಯಾರ ಎಕ್ಸ್ಪರ್ಟ್ ಗಳನ್ನ
0: ಕೇಂದ್ರ
1: ಮಾಡಬಹುದು. ಈ ಬೋರ್ವೆಲ್ ಗಳಿಗೂ ಅಷ್ಟೇ, ನೀವು ಹೇಳಿದ್ರೆ ತುಂಬಾ ಡೆಪ್ತ್ ಹೋಯ್ಕಂದ್ರೆ ಆ ಬೋರ್ವೆಲ್ ಗಳಿಗೂ ರೀಚಾರ್ಜ್ ಮಾಡೋಕತ್ತ, ರೀಚಾರ್ಜ್ ಮಾಡೋದ್ರಿಂದ ನಿಮ್ಮಲ್ಲಿ ನೀರಿನ ಮಟ್ಟ ಜಾಸ್ತಿ ಇರತ್ತ. ಸೊ ಅದನ್ನ ಹೆಂಗ್ ಮಾಡ್ಲಕ್ಕ, ಇದ್ದ ಬಾಮಿಯನ್ನ ಹೆಂಗೆ ಜೀವಂತ ಇರಿಸ್ಕೊಂಡ್ಲಕ್ಕ, ಇದನ್ನೆಲ್ಲ ಒಂಚೂರು ನೀವು ಮಳೆ ನೀರು ಕೊಯ್ಲು ಥ್ರೂ ಗ್ರಾಮ ಪಂಚಾಯತ್ ಮೂಲಕ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ವಿನ್ ಆದ ನಿಮ್ಮದು ಎಂತ ಹೇಳಿದ್ರೆ ಪ್ರಣಾಳಿಕೆಯಲ್ಲಿರಲಿ, ನನ್ನ ರಿಕ್ವೆಸ್ಟ್ ಇದೆ ನಿಮ್ಗೆ. ಓಕೆ, ಯಾಕಂದ್ರೆ ನೀರಿಗೋಸ್ಕರ ಅಂತ ಹೇಳ್ಕೊಂಡ. ನೀವು ಈ ಪಂಚಾಯತ್ ಅಧ್ಯಕ್ಷ ಆಗಿರೋ ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು ಯಾವ್ದು, ಯಾವ ಒಂದು ಸಮಸ್ಯೆ ಅಥವಾ ಯಾವ ಒಂದು ದಿನ?
0: ಹಿಂಗ್ ಅಂದ್ರೆ ಎಲ್ಲಾ ದಿನಾನು ಒಂಥರ ಚಾಲೆಂಜಿಂಗ್, ಹೊಸ ತರ ಎಕ್ಸ್ಪೀರಿಯನ್ಸ್, ಎಲ್ಲದು ಒಂಥರ ಕಷ್ಟನೇ ಕೆಲವೊಂದ್ ಮೂಮೆಂಟ್ ಅಲ್ಲಿ.
1: ಎಂತಂದ್ ಈಗ ನನ್ ಕೆಲವರು ಎಲ್ಲ ನನಗೆ ಗೊತ್ತಿರೋರಲ್ಲ ಈ ಪಂಚಾಯತ್ ಸದಸ್ಯರಾದವರು, ಯಬ್ಬ ಅದೊಂದು ಹಬ್ಬದ ಬೇಡ ಮಾಡ್ತೀವಿ, ಒಂದ್ಸಲ ಕೊಯ್ದಾರೆ ಸಾಕ, ಇದಾಬ್ದಲ್ಲ ಗೊಳಿಗೆ ಗೊಳಿಗೂ ಕಾಲ್ ಮಾಡ್ತಾ ಇಕ್ಕಂತ್ರ ಮುನ್ಕೊಂಡ್ಬಿಡ್ತಿಲ್ಲ, ರಾತ್ರಿಗೂ ಅದಕ್ಕೆ ಬತ್ತರು, ಇದಕ್ಕೂ ಫೋನ್, ಅದು ಎಲ್ಲದಕ್ಕೂ ನೀವಿದ್ರೆ ಉತ್ತರ ಹೇಳಿ.
0: ಹಿಂಸೆ ಇರ್ತದೆ ಅಂದ್ರೆ ಹಿಂಸೆ ಅಂತಲ್ಲ, ಅವ್ರವ್ರ ಕೆಲಸ ಸಮಸ್ಯೆಗಳನ್ನ ಅವರು ಪರಿಹರಿಸ್ಕೊಳ್ಳೋಕೋಸ್ಕರ ನಮ್ ಕಾಲ್ ಮಾಡ್ತಾರೆ, ಬೇರೆ ಟೈಮಿಗೆ ಅವ್ರು ನಮ್ ಕಾಲ್ ಮಾಡೋದಿಲ್ಲ. ಹಾಗಾಗಿ ಕಷ್ಟ ಆಗ್ತದೆ ಮನೆ ಮೂಮೆಂಟ್ ಅಂದ್ರೆ, ಪಂಚಾಯತಲ್ಲಿ ಹಣ ಇರುವುದಿಲ್ಲ, ಅವ್ರಿಗೆ ಎಂತ ಉತ್ತರ ಕೊಡುವುದು, ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ,
1: ತುಂಬಾ ಕಷ್ಟ ಅಲ್ದಾ. ಸೊ ಅನುದಾನ ಇಲ್ಲ ಅಂದ್ರೆ ಯಾವ ಸರ್ಕಾರನಾದ್ರೂ ನಡೆಸೋದು ಕಷ್ಟ.
0: ಅನುದಾನ ಅಂತೂ ಮೊದಲೇ ಇಲ್ಲ, ಹಾಗಾಗಿ ನಾವು ಗ್ರಾಮ ಪಂಚಾಯತ್ ಎಲ್ಲದಕ್ಕೂ ಅವ್ರಿಗೆ ಸಿಕ್ಕಬೀಳ್ತೇವೆ
1: ಅಲ್ದಾ.
0: ಜನರಿಗೆ ನಾವು ಜಾಸ್ತಿ ನಾವು ಜನರಿಗೆ ಕನೆಕ್ಟ್ ಆಗುದೇ ನಾವು ಗ್ರಾಮ ಪಂಚಾಯತ್.
1: ಕರೆಕ್ಟ್ ಕರೆಕ್ಟ್, ನೀವೇ ಅಲ್ವಾ ಪೌರಾಡಳಿತ. ಈಗ ಗ್ರಾಮ ಸಭೆ ಎಲ್ಲ ಮಾಡ್ತಿರಲ್ಲ ನೀವು ವರ್ಷಕ್ಕೆ ಎರಡ, ಹೆಂಗಿರುತ್ತೆ ರೆಸ್ಪಾನ್ಸ್, ಹೆಂಗಿರುತ್ತೆ ಬಂದರೆಲ್ಲ ಸಮಾ ಬೈತ್ರ ಹೆಂಗಿರುತ್ತೆ?
0: ಇಲ್ಲ ನಮ್ಮಲ್ಲೆಲ್ಲ ಅಂತದೆಂತ ಬೈದ ಆತರ ಎಂತ ಇಲ್ಲ, ಬೇರೆ ಟೈಮಿಗೆಲ್ಲ ಬೈದ ಹತ್ರ ಅಂತ ಬೈಯೋದೆಂತ ಇಲ್ಲ, ನಾರ್ಮಲ್ ನಡೀತು. ಕೆಲವೊಂದ್ಸರಿ ಅಧಿಕಾರಿಗಳು ಯಾರು ಬರ್ದಿದ್ದಲ್ಲಿ ಸ್ವಲ್ಪ ತರಾಟೆಗೆಲ್ಲ ತಗಂತ್ರಿ, ಯಾಕೆ ಬರ್ಲಿಲ್ಲ ಹಾಗೆ ಅಂತ.
1: ನಿಮ್ ಬಂದಿದ್ದ ರಸ್ತೆ ವ್ಯವಸ್ಥೆ, ಬೀದಿ ದೀಪದ ವ್ಯವಸ್ಥೆ ಎಲ್ಲ ಹೆಂಗಿತ್ತ?
0: ಬೀದಿ ದೀಪ ನಾವೀಗ ಒಂದ್ 2 ವರ್ಷ ಆಯ್ತು, ಸೋಲಾರ್ ಎಲ್ಲ ಸಿಕ್ಕು ಸ್ವಲ್ಪ ನಮ್ಗೆ, ಜಿಲ್ಲಾ ಪಂಚಾಯತ್ ಇಂದ ಇರ್ಬೋದು, ತಾಲೂಕ್ ಪಂಚಾಯತ್ ಇಂದ, ಮತ್ತೆ ನಮ್ಮ 15 ಫೈನಾನ್ಸ್ ಇಂದ ನಾವು ಹೆಚ್ಚಿನ ಕಡೆ ಎಲ್ಲ ಸೋಲಾರ್ ಆಗ್ತಾ ಇತ್ತು, ಅದರಿಂದ ಸ್ವಲ್ಪ ಅಡ್ಡಿಲ್ಲ, ಸುಧಾರಣೆ ಆಗಿದೆ.
1: ಸುಧಾರಣೆ ಆಗಿದೆ ರಸ್ತೆ?
0: ರಸ್ತೆ ಇಲ್ಲ ನಮ್ಮಲ್ಲಿ, ಅನುದಾನಗಳು ಇಲ್ಲದೆ ರಸ್ತೆ ಎಲ್ಲ ಪೆಂಡಿಂಗ್ ಇದೆ. ಹೆಚ್ಚಿನವೆಲ್ಲ
1: ಎಲ್ಲ ಹೇಳ್ತಿರ್ತಾರೆ, ಅಯ್ಯೋ ಆ ಬದಿ ರೋಡ್ ಹಂಗ ಹಾಪು ಕೇಡಿಯಪ್ಪ,
0: ಎಲ್ರು ಹೇಳ್ತರು
1: ಅಲ್ಲ.
0: ಗ್ರಾಮ ಪಂಚಾಯತ್ ಅವ್ರು ಎಲ್ಲಿ ಹೊಲ್ಕೋಯ್ರ ಅಂದಲ್ಲಿ, ಎಂತ ಮಾಡ್ಲಿಕ್ಕಿಲ್ಲ.
1: ಸೊ ಅದು ನಿಮ್ಮ ಕೈಲಿಲ್ಲ, ಅನುದಾನಕ್ಕಾಗಿ ನಿರೀಕ್ಷೆ. ಈ ಬೀದಿ ದೀಪಕ್ಕೆ ಸೋಲಾರ್ ವ್ಯವಸ್ಥೆ ಎಲ್ಲ,
0: ಬೀದಿ ದೀಪ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ, ಇನ್ ಕೆಲವೊಂದ್ ಬಾಕಿ ಇದ್ದದ್ನೆಲ್ಲ ನೆಕ್ಸ್ಟ್ ಇಯರ್ ಅಲ್ಲಿ ನೆಕ್ಸ್ಟ್ ಬಾಡಿ ಬಂದವಾಗೆಲ್ಲ ಮಾಡ್ಕೊ.
1: ಆರೋಗ್ಯ
0: ಓಕೆ ನಮ್ಗೆ. 3 ವರ್ಷದಿಂದ ಇದು ಕ್ಷಯ ಮುಕ್ತ ಪಂಚಾಯತ್ ಅಂತ ಹೇಳಿ ಅವಾರ್ಡ್ ಸಿಗ್ತಾ ಇತ್ತು, ಬೆಳ್ಳಿ ಕಂಚು ಪ್ಲಸ್ ಈ ಸರಿ ಗೋಲ್ಡ್ ಬಂದಿತ್ತು.
1: ಫುಲ್ ಬೆಳ್ಳಿ ಕಂಚು ಗೋಲ್ಡ್ ಎಲ್ಲ ತಗೊಂಡಿದ್ದೀರಿ, ಕ್ಷಯ ಮುಕ್ತ ಗ್ರಾಮ ಪಂಚಾಯತ್ ಅಂದ್ರೆ ನಿಮ್ಮಲ್ಲಿ ಟಿಬಿ ಇಲ್ಲ ಯಾರಿಗೂ?
0: ಇಲ್ಲ, ಟಿಬಿ ಮುಕ್ತ.
1: ಓ ಓಕೆ, ಅದು ಬಿಟ್ಟು ನೀವು ಬೇರೆ ಯಾವ್ದೊಂದು ಸ್ಟೆಪ್ ತಗೊಂಡ್ರಿ, ವಾವ್ ಆಶಾಚಾರ್ಯ ಅವರೇ ಇದು ಸೂಪರ್ ಅಂತ ಹೇಳಿ ಯಾವ ಸ್ಟೆಪ್ ತಗೊಂಡಿದ್ದೀರಿ ನೀವು ನಿಮ್ ಕಡೆಯಿಂದ?
0: ಹಾಗಂತ ಏನಿಲ್ಲ, ನಮಗೆ ಸಿಗುವ ಅನುದಾನದಲ್ಲಿ ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದೇವೆ.
1: ಮಹಿಳೆಯರಿಗೆ ಅಂತ ಮಾಡಿದ್ದೆ
0: ಇರುವ ಅನುದಾನಗಳು,
1: ನಿಮ್ದು ಇದು ಪಿ ಎಚ್ ಸಿಗಳು, ಪ್ರೈಮರಿ ಹೆಲ್ತ್ ಸೆಂಟರ್ಗಳೆಲ್ಲ ತುಂಬಾ
0: ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿದೆ,
1: ಎಲ್ಲ ಒಳ್ಳೆಯದೆ. ಆಮೇಲೆ ಶಾಲೆಗಳು, ಗವರ್ಮೆಂಟ್ ಶಾಲೆಗಳು?
0: ಹಾ, ಶಾಲೆ ಎಲ್ಲ ಚೆನ್ನಾಗಿದೆ.
1: ಮಕ್ಕಳಿದ್ದಾರೆ ಸ್ಕೂಲ್ನಲ್ಲಿ?
0: ಇದ್ದಾರೆ
1: ಇದ್ದಾರೆ,
0: ಒಂದೆರಡು ಶಾಲೆಯಲ್ಲಿ ಇಲ್ಲ, ಬಟ್ ಕೆಲವೊಂದು ಶಾಲೆಯಲ್ಲ ಇದ್ದಾರೆ.
1: ಓಕೆ, ನೀವು ಹೆಚ್ಚಾಗಿ ಅಟೆಂಡ್ ಮಾಡೋ ಸಮಸ್ಯೆ ಯಾವುದು? ಒಬ್ರು ಅಧ್ಯಕ್ಷೆಯಾಗಿ, ಪಂಚಾಯತ್ ಅಧ್ಯಕ್ಷೆಯಾಗಿ, ನಿಮ್ಗೆ ಯಾವಾಗ್ಲೂ ಮಾಮೂಲಾಗಿ ಬಪ್ಪದು ಯಪ್ಪ ಇದೊಂದು ಸಾಕೈತ್ ಮರ್ರೆ ಅನ್ನುವಂತ ಸಮಸ್ಯೆ ಯಾವುದು?
0: ಸಾಕೈತ್ ಅಂದ್ರೆ ನೀರಿಂದೊಂದೇ
1: ನೀರಿದಲ್ರ, ನೀವು ಇದಕ್ಕಾಗಿ ಒಂದು ಮಳೆ ನೀರು ಕೊಯ್ಲು ಅಳವಡಿಸಿ ಕಾಣಿ,
0: ಅದೊಂದು ಮಾಡಿ. ರೋಡ್ ಇರ್ಬೋದು ಎಲ್ಲ ಇದೆ,
1: ನೀರು ರೋಡು ಅಲ್ದಾ? ಓಕೆ, ಸೊ ಈಗ ಈ ಹೊತ್ತಲ್ಲಿ ನೀವು ಅದೇ ಹೇಳಿದ್ರಿ, ನಂಗೆ ಇನ್ನೊಂದ್ಸಲ ಅವಕಾಶ ಸಿಕ್ಕರು ನಾನು ರೆಡಿ ಇದ್ದೆ ಅಂತೇಳಿ ಹೇಳಿದ್ರೆ, ರಾಜಕೀಯ ಅನ್ನೋದು ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಂತ ನಿಮ್ಗೆ ಅನ್ಸುತ್ತೆ ಆಶಾ?
0: ರಾಜಕೀಯ ಕಷ್ಟ ಅಂತ ಏನಿಲ್ಲ, ನಾವು ತಗೊಂಡೋಗೋ ರೀತಿ ಮೇಲೆ ಇರ್ತದೆ, ಬಟ್ ಸಪೋರ್ಟಿವ್ ಇರ್ಬೇಕು ನಮ್ಗೆ.
1: ಯಾರು ಸಪೋರ್ಟಿವ್ ಇರ್ತಾರೆ?
0: ಗ್ರಾಮ ಜನನು ಸಪೋರ್ಟಿವ್ ಇರಬೇಕು, ನಮ್ಮ ಜೊತೆ ಗೆದ್ದು ಬಂದವರು ನಮ್ಮ ಸಪೋರ್ಟ್ ಇರಬೇಕು, ಪ್ಲಸ್ ನಮ್ಮ MP MLA ಎಲ್ಲ ಸಪೋರ್ಟ್. ನಮ್ಮಲ್ಲಿ ಅದೆಲ್ಲ ಚೆನ್ನಾಗಿತ್ತು,
1: ಒಳ್ಳೆದಿತ್ತು ಕಾಂಬಿನೇಷನ್
0: ಅವರು MP ಅವರು.
1: ಓಕೆ, ಗ್ರಾಮ ಪಂಚಾಯತ್ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ, ಅದು ನಮ್ಮ ಪ್ರಜಾಪ್ರಭುತ್ವದ ಸ್ಟಾರ್ಟ್ ಪಾಯಿಂಟೇ ಗ್ರಾಮ ಪಂಚಾಯತ್, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ. ಸೊ ಆ ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸ ಮಾಡಿದ್ದ ನೀವು ಅಂದ್ರೆ 5 ವರ್ಷ ಆಗ್ತಲ್ಲ?
0: ಹೌದು, ಆಯ್ತು
1: ಆಯ್ತಲ್ಲ. ಸೊ 5 ವರ್ಷ ಕೆಲಸ ಮಾಡಿದ್ರೆ, ಜನರಿಗೆ ತುಂಬಾ ಹತ್ರ ಆಗಿ ಕೆಲಸ ಮಾಡಿದ್ರೆ, ಜನರ ಅಭಿಮಾನವನ್ನ ನೀವು ಗಳಿಸ್ಕೊಂಡಿದ್ದೀರಿ ಅನ್ನೋದೊಂದು
0: ಆತ್ಮತೃಪ್ತಿ ಇದೆ
1: ಇದೆ ನಿಮ್ಗೆ? ಇದು ಭಾರಿ ಖುಷಿ ಆಯ್ತು ನಂಗೆ. ಸೊ ಹಾಂಗಾಗಿ ನೆಕ್ಸ್ಟ್ ಇಲೆಕ್ಷನ್ಗೂ ನೀವು ಅವಕಾಶ ಸಿಕ್ಕರೆ ನಿಲ್ಲಕ್ಕೂ ರೆಡಿ ಇದ್ರಿ ಅಂತೆಲ್ಲ ಹೇಳಿದ್ರಿ, ಭಾರಿ ಖುಷಿ ಆಯ್ತು. ಇಷ್ಟು ಯಂಗ್ ಏಜ್ ಅಲ್ಲಿ ನೀವು ಈ ರಾಜಕೀಯದಲ್ಲಿ ಇಳಿದು ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ಅನಂತರ ಅಧ್ಯಕ್ಷೆಯಾಗಿ ತುಂಬಾ ಲೈಕ್ ಮಾತಾಡ್ತೀವಿ ಕೂಡ, ಅದ್ರ ಜೊತೆಗೆ ಯು ಆರ್ ವೆಲ್ ಎಜುಕೇಟೆಡ್ ಅಂದ್ರೆ MSW ಎಲ್ಲ ಮಾಡಿರೋರು ನೀವು, ಜರ್ನಲಿಸಂ ಓದಿರೋರು ನೀವು. ಸೊ ಹಾಗಾಗಿ ಇದೆಲ್ಲ ನಿಮ್ಗೊಂದು ಸಮಾಜ ಸೇವೆಗೂ ಕೂಡ ಅನುವಾಯಿತು ಅಂತಲ್ಲ?
0: ಹೌದು, ನನ್ನ ಎಜುಕೇಶನ್ ಕೂಡ ನನಗೆ ಎಷ್ಟೋ ಹೆಲ್ಪ್ ಆಗಿದೆ. ಅಷ್ಟೋ ಕಡೆ ಹೆಲ್ಪ್ ಆಗಿದೆ,
1: ಹೆಲ್ಪ್ ಆಗಿದೆ ಅಂತೇಳಿ. ಸೊ ತುಂಬಾ ಕಾರ್ಯಕ್ರಮಗಳು ನಿಮ್ಮನ್ನ ಕರೀತಾರೆ ಅಲ್ಲ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಶಾ ಆಚಾರ್ಯ ಅವರು ಅಂದಾಗ ಭಾರಿ ಖುಷಿ ಆಯ್ತಲ್ಲ. ಅಷ್ಟೊತ್ತಿಗೆ ನಿಜವಾಗ್ಲು ಎಲ್ಲರೂ ಒಂದು ಗೌರವ
0: ಕರ್ಸ್ಕಂಕಾತಿಲ್ಲ.
1: ನಿಜ ನಿಜ, ಮತ್ತದು ರಾಜಕೀಯದಲ್ಲಿ ನಿಂತು ಗೆದ್ದು ಬರುದಲ್ಲ ಇತ್ತಲ್ಲ, ಅದೇನು ಸುಲಭದ್ದಲ್ಲ, ಅದು ಎಂಥದ್ದೇ ಇರಲಿ ನೀವು ಹೇಳಿದ್ರಿ ದಕ್ಷರಾಗಿ ಪ್ರಾಮಾಣಿಕವಾಗಿ ನಾ ಮಾಡ್ತಿದ್ದೆ ಅಂತಲ್ಲ ಅಲ್ಲ. ಸೊ ಅದೊಂದು ತೃಪ್ತಿ ನಿಮಗಿದೆ,
0: ಯಾವಾಗ್ಲೂ ಇದೆ ಅದು.
1: ಸೊ ಇನ್ನು ಇದರಿಂದ ಇನ್ನೊಂದು ಮಟ್ಟ ನೀವು ಏರ್ತಾ ಹೋಯಿನಿ.
0: ಥ್ಯಾಂಕ್ ಯು.
1: ಈಗ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಇದ್ರೆ ಅಲ್ಲ, ಮುಂದಿನ ಲೆವೆಲ್ ಒಂದೊಂದು ಹಂತ ಹಂತವಾಗಿ ಹೋಯಿನಿ.
0: ನಿಮ್ ಬ್ಲೆಸ್ಸಿಂಗ್
1: ಖಂಡಿತವಾಗ್ಲೂ ಇದೆ, ನಮ್ಮ ಹಾರೈಕೆ ಆಶೀರ್ವಾದ ಎಲ್ಲದೂ ಇದೆ, ರೇಡಿಯೋ ಕುಂದಾಪುರದ ಹಾರೈಕೆ ಕೂಡ ಇತ್ತು. ಸೊ ಧನ್ಯವಾದಗಳು, ನಮ್ಮ ಕೇಳೆಸಕ್ಕಿಗೆ ಬಂದು ಇಷ್ಟೊತ್ತು ಮಾತಾಡಿದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಕೇಳುಗರೆ ಇಷ್ಟೊತ್ತು ಕೇಳೆ ಸಖಿಯಲ್ಲಿ ನೀವು ಕೇಳದ್ ಯಾರನ್ನ ಕೇಂದ್ರೆ ಆಶಾ ಆಚಾರ್ಯ ಅವರನ್ನ. ಆಶಾ ಆಚಾರ್ಯ ಅವರು ಇಡೂರು ಕುಂಜಾಡಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ, ಈಗ ಜಸ್ಟ್ ಮುಗಿಸಿದ್ದಾರೆ, ಮುಂಬರುವ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಖುಷಿ ಅಂದರೆ ಅವರಿಗೊಂದು ಆತ್ಮತೃಪ್ತಿ ಇದೆ, ತುಂಬ ಕಾನ್ಫಿಡೆಂಟ್ ಇದ್ದಾರೆ, ಜೊತೆಗೆ ನಾನು ಏನಾಗಿದ್ದೀನಿ ಅನ್ನೋ ಅರಿವು ಅವರಿಗಿದೆ. ಸೊ ಇದೆಲ್ಲವನ್ನು ಕೇಳಿಸ್ಕೊಂಡು ಖುಷಿಯಲ್ಲಿ ನಾವು ಹೊರಡುವ. ನೀವು ಕೇಳ್ತಾರೆ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ಅಲ್ಲಿ.
1: ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದ್ದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜಿಯೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಮಗ, ನಿನ್ನೆ ನಾನು ನನ್ನ ಸಹೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸಹೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಈಗ ಭಸ್ಮಾಸುರ ಮೋಹಿನಿ ಈ ಪ್ರಸಂಗದಿಂದ ಆಯ್ದ ಹಾಡುಗಳು. ಮೊದಲಿಗೆ ಸಾರಂಗ ಅಷ್ಟತಾಳದಲ್ಲಿ ಧನುಜನ ವಧಿಸಲೆಂದು

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಹಿಂದೆ ನೋಂದಾಯಿಸಿಕೊಳ್ಳಿ,